ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:30. ಇಂದು 1948ನೇ ಶಕವರ್ಷ, ಆಷಾಢ ಮಾಸದ 13ನೇ ದಿನ ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 4ನೇ ತಾರೀಖು ಶನಿವಾರ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಡಿದ್ದು ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್ ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ವಾರಾಣಸಿಯಲ್ಲಿ ತಯಾರಿಸಲಾದ 40 ಮೆಟ್ರಿಕ್ ಟನ್ ಬಿಸ್ಕತ್ಗಳನ್ನು ಭಾರತ ಒಮಾನ್ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಇದರ ಅಡಿಯಲ್ಲಿ ಒಮಾನ್ಗೆ ರಫ್ತು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ವಿಶ್ವದ ಮಾರುಕಟ್ಟೆಗೆ ಕೊಂಡೊಯ್ಯುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೆ ಇದು ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹಾರ್ಮೋ ಜಲಸಂಧಿ ಮುಚ್ಚಲ್ಪಟ್ಟಿದ್ದ ಸಂದರ್ಭದಲ್ಲಿಯೂ ದೇಶದ ಯಾವುದೇ ಭಾಗದಲ್ಲಿ ಇಂಧನ ಕೊರತೆ ಉಂಟಾಗದಂತೆ ಭಾರತ ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಸೂಪರ್ ಎಲ್ನಿನೋ ಪ್ರಭಾವದಿಂದ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ರಾಜ್ಯಾದ್ಯಂತ ಅಭ್ಯರ್ಥಿಗಳಿಂದ ಅತ್ಯಂತ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಇದು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಲು ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಮೇಲೆ ಜನರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 191 ಕರಿಕಲ್ಲು ಮತ್ತು ಬಿಳಿಕಲ್ಲು ಕ್ವಾರಿಗಳಿದ್ದು ಇವುಗಳಲ್ಲಿ 100 ಕಲ್ಲು ಗಣಿಗಳಲ್ಲಿ ಮಾತ್ರ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ರಾಜೇಶ್ ತಿಳಿಸಿದ್ದಾರೆ. ಕಳೆದ ತಿಂಗಳು ಫ್ರಾನ್ಸ್ನಲ್ಲಿ ಬೀಸಿದ ದಾಖಲೆಯ ಮಟ್ಟದ ತೀವ್ರ ಬಿಸಿಗಾಳಿಯಿಂದಾಗಿ ಸಾವಿನ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಜೂನ್ 22ರಿಂದ 28ರ ನಡುವೆ ಸುಮಾರು 9,000 ಮಂದಿ ಮೃತಪಟ್ಟಿದ್ದು ಇದು ಹಿಂದಿನ ವಾರಕ್ಕೆ ಹೋಲಿಸಿದರೆ ಶೇಕಡಾ 29ರಷ್ಟು ಹೆಚ್ಚಳವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಮೈಸೂರು ವಾರಿಯರ್ಸ್ ತಂಡ ಗುಲ್ಬರ್ಗಾ ಮೆಸ್ಟಿಕ್ಸ್ ವಿರುದ್ದ 3 ವಿಕೆಟ್ ಜಯ ದಾಖಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇದೀಗ ನಾದೋಪಾಸನೆ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಭಾವಗೀತೆ, ಚಿತ್ರಗೀತೆ, ಮಾತು, ಮಾಹಿತಿ, ಪ್ರಚಲಿತ, ಪ್ರಕಟಣೆ, ಇಂದಿನ ವಿಶೇಷ ಶುಭೋದಯ ಕರ್ನಾಟಕದಲ್ಲಿ 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುವುದು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:00 ಹೊಸ ಹಾಡು, ಬ್ಯಾಕ್ ಟು ಬ್ಯಾಕ್ ಜನಪ್ರಿಯ ಗೀತೆಗಳು 11:00 ಹಂಗಾಮ, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 1:20 ಸಂದೇಶ ನಮಗೆ ಸಂಗೀತ ನಿಮಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ವಾಟ್ಸಪ್ ಆಧಾರಿತ ಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು, ಪರಿಮಳ 4:00-5:00 ಮುಕ್ತ ಮಾತು ಮಧುರ ಗಾನ. ಸಾಯಂಕಾಲ 5:05 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, 6:02 ಸೇಫ್ ಡ್ರೈವ್ ಗಾನಭಜಾನ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55, ಕಗ್ಗದ ಸಿರಿ 7:22. ಈ ದಿನ ರಾತ್ರಿ 8:02 ಹುಲಿಯ ಹಾಲಿನ ಮೇವು ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಮೂಡಿಬರಲಿದೆ. ಪ್ರೇಮ ನಿನಾದ ಪ್ರಣಯ ಗೀತೆಗಳು 10:02, ಹಿಂದಿ ಚಿತ್ರಗೀತೆಗಳು 9:15.

ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ಗೌತಮ

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಬೋಧನೆಯ ಮುಖ್ಯ ಉದ್ದೇಶ ವಿವರಣೆ ನೀಡುವುದಲ್ಲ. ಬೋಧನೆಯ ಮುಖ್ಯ ಉದ್ದೇಶ ವಿವರಣೆ ನೀಡುವುದಲ್ಲ, ಬದಲಾಗಿ ಮನಸ್ಸಿನ ಬಾಗಿಲುಗಳನ್ನು ತಟ್ಟುವುದು. ಹೇಗೆಂದರು ರವೀಂದ್ರನಾಥ ಟ್ಯಾಗೋರ್.

ನೀರಿನತ್ತ ಕಣ್ಣು ಹಾಯಿಸುತ್ತಾ ಸಮುದ್ರದ ದಡದಲ್ಲಿ ನಿಂತುಕೊಂಡಿದ್ದರೆ ಜೀವನವಿಡೀ ಸಮುದ್ರ ದಾಟಲು ಸಾಧ್ಯವೇ ಇಲ್ಲ, ಹೀಗೆಂದರು ರವೀಂದ್ರನಾಥ ಟ್ಯಾಗೋರ್.

ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಕತ್ತಲಿಗೆ ಎಂದೂ ಅಂಧಕಾರವನ್ನು ಹೊಡೆದೋಡಿಸಲು ಆಗದು, ಬೆಳಕಿನಿಂದ ಮಾತ್ರ ಸಾಧ್ಯ. ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಾಗದು, ಪ್ರೀತಿಯಿಂದ ಮಾತ್ರ ಸಾಧ್ಯ. ಹೀಗೆಂದರು ಸಿದ್ದೇಶ್ವರ ಸ್ವಾಮೀಜಿ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರನ್ನು ಗುರುತಿಸಲು ಕೇಂದ್ರ ಜಲಶಕ್ತಿ ಸಚಿವಾಲಯವು 7ನೇ ರಾಷ್ಟೀಯ ಜಲ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಗೃಹ ಸಚಿವಾಲಯದ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮುಂದಿನ ತಿಂಗಳ 28 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ನೂತನ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000ಕ್ಕೂ ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 4,68,691 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಆವುದ್ರಾಮ ಮಾಹಿತಿ ನೀಡಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ 2 ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕರ್ನಾಟಕದ ಬೆಂಗಳೂರಿನ ಐಟಿ ಕಂಪನಿಯೊಂದರ ಶಿಶುಪಾಲನಾ ಕೇಂದ್ರದಲ್ಲಿ ದಾದಿಯರು ಪುಟ್ಟ ಮಕ್ಕಳೊಂದಿಗೆ ಅಮಾನವಾಗಿ ವರ್ತಿಸಿದ್ದಾರೆ ಎಂಬ ವರದಿಗಳ ಕುರಿತು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿಗೊಳಿಸಿದೆ. ಮಾಧ್ಯಮ ವರದಿಗಳನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿರುವ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಮಾಲ್ಡೋವಾ ದೇಶದ ಪ್ರಧಾನಿ ಅಲೆಕ್ಸಾಂಡ್ರ ಮುಂಟೆನೋ ಅವರು ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಪ್ರಧಾನಿಯವರ ಈ ಅನಿರೀಕ್ಷಿತ ನಿರ್ಧಾರದಿಂದಾಗಿ ಅಲ್ಲಿನ ಸಚಿವ ಸಂಪುಟ ಪತನಗೊಂಡಿದೆ. ರಾಜೀನಾಮೆಗೆ ಯಾವುದೇ ನಿರ್ದಿಷ್ಟ ಕಾರಣ ತಿಳಿದುಬಂದಿಲ್ಲ. ಇಂಗ್ಲೆಂಡ್ನ ಓಲ್ಡ್ ಟ್ರಾಫೋರ್ಡ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಸರಣಿಯ ಮೊದಲನೇ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
2: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ.
0: ಏ
2: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್.
2: ಎಲ್ಲಿ ಹೋಗ್ತಿದೀಯಾ?
1: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.

0: ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್, ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
0: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ 1ನೇ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
1: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ SIR ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ

0: ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಪ್ರಚಲಿತ ಪ್ರಕಟಣೆ ದಿನವಿಶೇಷ ಮಾತು ಮಾಹಿತಿ ಶುಭೋದಯ ಕರ್ನಾಟಕದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ
2: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಂಜನಗೂಡು ತಿರುಮಲ ಅಂಬ, ಯಾರು ಅವರ ಹೆಸರನ್ನ ಕೇಳಿಲ್ಲ? ಬಹಳ ವಿಶಿಷ್ಟವಾದ ಹೆಸರು. ಸ್ವಾತಂತ್ರ್ಯ ಪೂರ್ವದಲ್ಲಿ 1901 ಅವಧಿಯಲ್ಲಿ ತಮ್ಮ ದುಃಖವನ್ನ ಮರೆಯುತ್ತಾ ಸಾಹಿತ್ಯವನ್ನ ಅಪ್ಪಿಕೊಂಡವರು. ಬಾಲ ವಿಧವೆಯಾಗಿದ್ದ ಅವರು ಓದಿದ್ದು 4ನೇ ತರಗತಿವರೆಗೆ ಮಾತ್ರ. ದೇವರ ನಾಮಗಳನ್ನ, ಸೂರ್ಯನ ಹಾಡುಗಳನ್ನ, ಭಕ್ತಿಗೀತೆಗಳನ್ನು ಅವರು ಆರಂಭದಲ್ಲಿ ಬರೆದರು. ನಂತರ ವಿವಿಧ ಪ್ರಕಾರಗಳಲ್ಲಿ ಅವರು ಬರೆದರು. ಅವರೇ ಗ್ರಂಥ ಮಾಲೆಗಳನ್ನು ಮಾಡಿ ಪ್ರಕಟಿಸಿದರು. ಇತರ ಮಹಿಳೆಯರಿಗೆ ಆದರ್ಶವಾದರು. ನಂಜನಗೂಡು ತಿರುಮಲಾಂಬ ಅವರ ಧ್ವನಿಯನ್ನ ಕೇಳಿ.
3: ಬರವಣಿಗೆ ಪ್ರಾರಂಭ ಮಾಡಿದ್ದು ನನ್ನ 15ನೇ ವರ್ಷದಲ್ಲೇ, ಅಂದರೆ 1901-2 ಇಸವಿಯಲ್ಲೇ ನಾನು ಶುರು ಮಾಡಿದ್ದು. 13ನೇ ವರ್ಷದಲ್ಲೇ ನನಗೆ ಇದಾಗೋಯ್ತು. 12ಕ್ಕೆ ಲಗ್ನ ಆಯಿತು. 13ಕ್ಕೆ 14 ಮೊದಲೇ ವಿಪರ್ಯಾಸ ಆಗೋಯ್ತು. ಅಲ್ಲಿಂದ 3-4 ವರ್ಷ ನನಗೆ ದೇವರ ಧ್ಯಾನ, ಹಿರಿಯರ ಉಪದೇಶ. 4ನೇ ತರಗತಿ ಬಾಲಿಕಾ ಪಾಠಶಾಲೆ, ನಂಜನಗೂಡು ಪಾಠಶಾಲೆಯಲ್ಲಿ ಅಷ್ಟೇ. ಇಲ್ಲ ಕಾದಂಬರಿಗಳು, ನಾಟಕ, ಹರಿಭಜನ ಗ್ರಂಥ, ಇದು ಹರಿಕಥೆ, ಪ್ರಬಂಧಗಳು ಎಲ್ಲ ಮಾಡಿದ್ದೇನೆ. ನನ್ನ ಪುಸ್ತಕಗಳು 35ವರೆಗೂ ಆಗಿದೆ. ಅದರಲ್ಲಿ 28 ಪಬ್ಲಿಷ್ ಆಗಿದೆ. ಗ್ರಂಥಮಾಲೆಯಲ್ಲಿ ನಾನು ಬರೆದದ್ದೇ 28 ಪಬ್ಲಿಷ್ ಮಾಡಿದ್ದೇನೆ. ಇತರ ಲೇಖಕರು ಮಾಡಿದ್ದು ಅದನ್ನು ಪಬ್ಲಿಷ್ ಮಾಡಿದ್ದೇನೆ ಗ್ರಂಥಮಾಲೆ. ಅದಕ್ಕೆ ಸತಿಹಿತಶ್ನಿ ಗ್ರಂಥಮಾಲೆ, ಆಮೇಲೆ ಅದರಲ್ಲಿ ಸನ್ಮಾನ ಗ್ರಂಥಾವಳಿ ಅನ್ನೋ ಗ್ರಂಥ ಶಾಖೆಯಲ್ಲಿ ಇತರರು ಬರೆದದ್ದ ಪುಸ್ತಕಗಳನ್ನು ಬರೆದಿದ್ದೇನೆ, ಇದು ಮಾಡಿದ್ದೇನೆ. ಅದು 18-19 ಪುಸ್ತಕಗಳು ಇತರದ್ದು. ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು. ಕೆಲವು ಲೇಖನಗಳು ಬಂದು ಹಿರಿಯರು ಸುತ್ತಮುತ್ತಲು ಅದನ್ನು ಪ್ರಕಟ ಮಾಡಬೇಕು ಅನ್ನೋ ಆಸೆ ಇತ್ತು. ಏನನ್ಸುತ್ತೆ ಕೆಲವು ಎಲ್ಲ ಹೇಗೆ ನಾನು ಹೇಳಿ ನನಗೆ ಹೇಳುವುದಕ್ಕೆ ಸಂಕೋಚ ಆಗುತ್ತೆ. ಎಂದ ಯಾಕೆ ಅಂದರೆ ನಂದೆಲ್ಲ ವಿದ್ಯೆ ಕಡಿಮೆ. ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಧ್ವನಿ ನಂಜನಗೂಡು ತಿರುಮಲಾಂಬ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು 6:55 ಮತ್ತೆ ಕೇಳಬಹುದು. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಇದ್ದೀವಿ ಅಂತ ನಿಮ್ಮ ಸಂದೇಶಗಳನ್ನು

ಐವತ್ತೈದು ಅಥವಾ 8:30-35 ಸಂದರ್ಭದಲ್ಲಿ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ನಿಮ್ಮ ಎಲ್ಲ ಸಂದೇಶಗಳು ನಮ್ಮನ್ನು ತಲುಪುತ್ತೆ. ನಮಗೆ ನೀವು ಸಂದೇಶಗಳನ್ನು ಕಳುಹಿಸಬಹುದಾದ ವಾಟ್ಸಪ್ ಸಂಖ್ಯೆ 9483091029483091029. ನಮಗೆ ನೀವು ಪತ್ರಗಳನ್ನು ಬರೆಯಬಹುದು. ಪ್ರತಿದಿನ ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ ಪ್ರಸಾರವಾಗುತ್ತೆ. ಪ್ರಸಾರದಲ್ಲಿ ಏನೇ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಹೇಳಬೇಕು ಅಂತ ಇದ್ದರೆ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀವು ಕಳಿಸಬಹುದು. ನಮ್ಮ ವಿಳಾಸ ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು 560001. ನಮಗೆ ನೀವು ಸ್ಪಂದನ ಕಾರ್ಯಕ್ರಮಕ್ಕೆ ಇಮೇಲ್ ಕಳಿಸಬಹುದು. ಇಮೇಲ್ ವಿಳಾಸ kannadaviviadhabharati@gmail.com. ಕನ್ನಡ ವಿವಿಧ DHA ವಿವಿಧ ಭಾರತಿ BHARATI ವಿವಿಧ ಭಾರತಿ @gmail.com. ಕನ್ನಡ ವಿವಿಧ ಭಾರತಿ @gmail.com. ಶುಭೋದಯ ಕರ್ನಾಟಕದಲ್ಲಿ ಈಗ ಭಾವಗೀತೆಗಳು.

ನೆನಪಿದೆಯ ನಿನಗೆ ನನ್ನ ನಿನ್ನ ಕಣ್ಣು ಕೂಡಿ ಒಂದಾದ ಘಳಿಗೆ, ಹೃದಯಗಳು ಕೂಡಿ ಒಂದಾದ ಘಳಿಗೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಗೀತೆ ಕೇಳಿದಿರಿ. ಇದು ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ.

0: ನೀ ಬಳಿ ಬಂದಾಗ ಏನೋ ಆವೇಗ. ಡಾಕ್ಟರ್ ಎಚ್ಎಸ್ ವೆಂಕಟೇಶ ಮೂರ್ತಿಗಳ ರಚನೆ ಕೇಳಿದಿರಿ. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್. ನೆನಪಿನ ಅರುಣೋದಯ, ನೀ ಬಳಿ ಬಂದಾಗ ಗೀತೆಯನ್ನು ಕೇಳಿದಿರಿ, ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ.
1: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೆ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
0: ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ವಾರ್ತಾ ಪ್ರಸಾರದ ನಂತರ ಸಮಯ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮು ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನನ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮು ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದು 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 100,00,000 ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12 ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026 ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047 ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16ರ ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕೇಳ್ತಾ ಇದ್ರಿ ಶುಭೋದಯ ಕರ್ನಾಟಕ ಭಾವಗೀತೆಗಳು.

0: ಕಣ್ಣಿಗೆ ಬಂದವಳು ಮಾತಿಗೆ ಬಾರದಿರುವೆಯ, ಮನಸ್ಸಿಗೆ ಬಾರದಿರುವೆಯ, ಜಯಂತ್ ಕಾಯ್ಕಿಣಿ ಅವರ ರಚನೆ ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ತಿಂಗಳ ಬೆಳಕಿಗೆ ಭಾವದ ಸೆಳಕಿಗೆ ಮನದ ಭಾವ ಅರಳಿದೆ, ಹೂವು ಅರಳಿದೆ, ಭಾವ ಕೆರಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಾವಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶುವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವೀಯವಾಗಿ ನಡೆಸಿಕೊಂಡಂತಹ ಘಟನೆಗೆ ವರದಿ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಶಾಲಾ ಶಿಕ್ಷಣ ಇಲಾಖೆಯು ಬೋಧಕೇತರ ಸಿಬ್ಬಂದಿಯ ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಆರಂಭಿಸಿದ್ದು 13ಕ್ಕೆ ಕೌನ್ಸಿಲಿಂಗ್ ನಡೆಯಲಿದೆ. ಈಗಾಗಲೇ 4% ಕೋರಿಕೆ ವರ್ಗಾವಣೆಗಳನ್ನು ಪೂರ್ಣಗೊಳಿಸಲಾಗಿದ್ದು ಇಲಾಖೆಯ ನಿಯಮದನುಸಾರ ಮುಂದಿನ ಹಂತದ ವರ್ಗಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಇಲಾಖೆ ತಿಳಿಸಿದೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಬಹಳ ಸೂಕ್ಷ್ಮವಾದುದು. ಅಧಿಕಾರಿಗಳು ಎಚ್ಚರ ವಹಿಸಿ ಕರ್ತವ್ಯ ನಿರ್ವಹಿಸುವಂತೆ ಹಾಸನ ಜಿಲ್ಲಾ ವಿಶೇಷ ಸಮಗ್ರ ಪರಿಷ್ಕರಣೆ ವೀಕ್ಷಕ ನವೀನ್ ರಾಜ್ ಸಿಂಗ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತಾದಿಗಳು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಯಾತ್ರಿಕರ ಎರಡನೇ ತಂಡವು ಇಂದು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಅರ್ಜೆಂಟೀನಾ ಅಮೆರಿಕದ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆದಂತಹ 32ರ ಸುತ್ತಿನ ಪಂದ್ಯದಲ್ಲಿ ಹೆಚ್ಚುವರಿ ಸಮಯದ ನಂತರ ಕ್ಯಾಬೋವರ್ಡೆ ಅವರನ್ನು 3-2 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಅಮೆರಿಕದ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿ ಈಜಿಪ್ಟ್ ಮುನ್ನಡೆ ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ತಂಗಾಳಿಯ ಕರೆಯೋಣ, ಹೊಸ ಲೋಕವ ತೆರೆಯೋಣ. ಈಗ ಚಿತ್ರಗೀತೆಗಳು.

ರಾಜೇಶ್ ರಾಮನಾಥ್ ಅವರು ಸಂಗೀತ ನೀಡಿರುವ ಎಸ್ ನಾರಾಯಣ್ ಅವರ ರಚನೆ ಕೇಳುತ್ತಿದ್ದೀರಿ. ಚಿತ್ರ ಹಾಗೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಗೀತೆಯನ್ನು ವಸಂತ ಕಾವ್ಯ ಚಿತ್ರದಿಂದ ಆರಿಸಿದ್ದೇವೆ.

0: ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ ಕೇಳಿದಿರಿ. ಯುಗ ಚಿತ್ರದಿಂದ ಆರಿಸಿದ್ದು, ಧ್ವನಿ ಶ್ರೇಯ ಘೋಷಲ್ ಅವರದು, ಸಂಗೀತ ನೀಡಿದವರು ಅರ್ಜುನ್ ಜನ್ಯ. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ, 100ಕ್ಕೂ ಹೆಚ್ಚು ಸಂದೇಶಗಳು ಇಲ್ಲಿವೆ. ಈಗ ಸಮಯ 8:12, 8:15ಕ್ಕೆ ಇಂಗ್ಲಿಷ್ ವಾರ್ತಾ ಪ್ರಸಾರ. 3 ನಿಮಿಷಗಳಲ್ಲಿ 100 ಸಂದೇಶಗಳನ್ನು ಓದೋದು ಹೇಗೆ? ಆದರೆ ಒಂದಷ್ಟು ನೋಡೋಣ. ಒಲವಿನ ಹೃದಯ ಹರಿಸಿದೆ ಪ್ರೀತಿಯ ನದಿಯ, ಈ ಗೀತೆಯನ್ನು ಕೇಳಿ ನಿಜವಾಗಿ ಮುಳುಗಿ ಹೋಗೋ ಹಾಗೆ ಆಯಿತು ಅಂತಾರೆ ನಾಗರತ್ನ ಅವರು. ಹಾಗೆಯೇ ಮುಂಜಾನೆ ಆಂಜನೇಯ ಸ್ತೋತ್ರ ಕೇಳಿ ಖುಷಿಯಾಯಿತು ಅಂತ ಹೇಳಿದಿರಿ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸಂದೇಶ ಕಳಿಸಿದಿರಿ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಜಗದಾಂಬಿಕಾ ಹಂಸವೇಣಿ ಮತ್ತು ಮನೆಯವರು ಪುಷ್ಪಾ ಶಾನಭಾಗರ್, ಗಾನಸುಮ ಪಟ್ಟಸೋಮನಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನಾವು ಭಕ್ತಿಗೀತೆ ಚಿತ್ರಗೀತೆ ಕೇಳಿದ್ವಿ. ಇವತ್ತು ಭಾವಗೀತೆಗಳನ್ನು ಕೇಳಿ ಮೈ ಮರೆತೆವು. ಎಂತಹ ಸೊಗಸು ಅವರ ಧ್ವನಿ, ಅವರ ಶಾರೀರ ಅಂತ ಮನದಟ್ಟಾಯಿತು ಅಂತ ಹೇಳಿದಿರಿ. ಭಾವಗೀತೆಗಳು, ಅದರಲ್ಲೂ ರಾಜ್ಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ನಾವು ಕೇಳಿದ್ದೆ ಅಪರೂಪ ಅಂತಾರೆ ವಸಂತ ಅವರು. ನಿರ್ಮಲಾ ಗೊರಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಮಹಾಲಕ್ಷ್ಮಿ ಲೇಔಟ್ನ ಎಸ್ ಜಗದೀಶ್ವರಾಚಾರ್, ಅನಂತಾನಂತ ಧನ್ಯವಾದಗಳು, ಎಷ್ಟು ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ ಅಂತಾರೆ. ಮುಗುಳಕೋಡ ಶಿವಲಿಂಗಯ್ಯ, ಕಲಾವತಿ ಮತ್ತು ಮನೆಯವರು ಬೆಳಗಾವಿ ಜಿಲ್ಲೆಯಿಂದ. ನೆನಪಿದೆಯಾ ಓ ಗೆಳತಿ, ಈ ಗೀತೆ ಕೇಳಿ ಎಷ್ಟು ದಿನ ಆಗಿತ್ತು ಅಂತಾರೆ ಕಲಬುರಗಿ ಪದ್ಮನಾಭ ಹಾಗೂ ಶುಕ್ರ ಮೂಡಲಪಾಳ್ಯ. ಕೌಸಲ್ಯ ಬನಶಂಕರಿಯಿಂದ, ರಮೇಶ್ ಎಸ್ ಚೌಗುಲ ಮಂಟೂರ ರಾಯಭಾಗದಿಂದ, ಭರಮಪ್ಪ ಕೆ ಬಳ್ಳಾರಿ, ವಿಜಯಕುಮಾರ್ ಆರಾಧ್ಯ, ಪಾರ್ವತಿ ಆರಾಧ್ಯ ಹಳೆಯೂರು, ಕಬ್ಬೇಪುರ ಗ್ರಾಮದ ಮಂಜು ವಿಷ್ಣು, ಭರತೇಶ್ ಸುಜಾತ ಪುಚ್ಚಬೆಟ್ಟು, ರಾಜು ಚಿಕ್ಕ ಅಂಕನಹಳ್ಳಿ, ತೀರ್ಥೇಶ್ ಚನ್ನಪಟ್ಟಣ, ವಾಣಿಶ್ರೀ ಧಾರವಾಡದಿಂದ, ಹಾಗೆ ಚಿಕ್ಕೋಡಿಯ ಯುಕ್ಸಾಂಬ ಪ್ರಸಾದ್ ಬಾಕಳೆ ಮತ್ತು ಮನೆಯವರು, ಅರುಣಾ ಮೈತ್ರಿ ಜೆಸಿನಗರದಿಂದ. 2000 ನೀವು ಹೆಸರನ್ನು ಹಾಕಲಿಲ್ಲ. ಆತ್ಮೀಯರೇ, ನೀವು ಸಂದೇಶಗಳನ್ನು ಕಳಿಸುವಾಗ ಮೊದಲು ನಿಮ್ಮ ಹೆಸರನ್ನು ಹಾಕಿ, ಆಮೇಲೆ ನಿಮ್ಮ ಮಾತನ್ನು ಹೇಳಿ. ಆಗ ಓದೋದಕ್ಕೆ ಸುಲಭ ಆಗತ್ತೆ. ವೇಗ ಓಘ ಎರಡೂ ಚೆನ್ನಾಗಿರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಯಿತು 8:15. ಅಂದರೆ
1: Good morning, I'm Anuja Kumar. The headlines.

ಶೀರ್ಷಿಕೆ ಗಾನಕ್ಕಾಗಿ ಅಂತ. ಇವತ್ತಿನ ಶೀರ್ಷಿಕೆ ಏನು? ಬನ್ನಿ ತೋಟಕ್ಕೆ ಹೋಗೋಣ. ಇವತ್ತು ತೋಟಕ್ಕೆ ಕರ್ಕೊಂಡು ಹೋಗ್ತೀವಪ್ಪ. ಹೂ ತೋಟ, ಚಂದವಳ್ಳಿ ತೋಟ, ಕೆಂಪು ತೋಟ, ಹಳ್ಳಿ ತೋಟ, ಚೆಂಗುಲಾಬಿ ತೋಟ, ಮನಸ್ಸಿನ ತೋಟ, ಬಾಳಿನ ತೋಟ, ಎದೆ ತೋಟ, ಹೃದಯದ ತೋಟ, ಅಬಬಬಬ, ಇಷ್ಟು ಥರದ ತೋಟಗಳಿವೆ ಅಂತ ನಿಮಗೆ ಗೊತ್ತಾ?

ತೋಟದ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶುಭೋದಯ ಕರ್ನಾಟಕ ಶೀರ್ಷಿಕೆ ಗಾನದಲ್ಲಿ. ಇನ್ನು ಒಂದಷ್ಟು ಈ ದಿನದ ಮಹತ್ವ ನೋಡೋದಾದರೆ, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಇವತ್ತು ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದೆ. ಫಿಲಿಪೈನ್ಸ್ ತನ್ನ ರಿಪಬ್ಲಿಕ್ ಡೇ ಈ ದಿನ ಆಚರಿಸ್ತಾ ಇದೆ. ಇವತ್ತು ವಿಶ್ವ ಹಲಸು ದಿನ, ವಿಶ್ವ ಸಹಕಾರ ತತ್ವ ದಿನ. ಇವತ್ತು ಆಲಿಸ್ ಇನ್ ವಂಡರ್ಲ್ಯಾಂಡ್ ಕಥೆ ಮೊದಲು ಕೇಳಿ ಬಂದ ಅಥವಾ ಪ್ರಕಟವಾದ ದಿನ ಇಂದು. ಹಾಗಾಗಿ ಆಲಿಸ್ ಇನ್ ವಂಡರ್ಲ್ಯಾಂಡ್ ದಿನ ಇವತ್ತು ಅಂತ ಆಚರಿಸ್ತಾರೆ. ನಾವು ಕಾಂಕ್ರೀಟ್ ತೋಟದ ನಡುವೆ ಇದ್ದೀವಿ, ಆದರೆ ಹೃದಯದ ತೋಟದ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಹೌದಲ್ಲ?

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ರಚನೆ ಕೇಳಿದಿರಿ. ಮಿಲ್ಟ್ರಿ ಮಾವ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು, ಸಂಗೀತ ನೀಡಿದವರು ವಿ ಮನೋಹರ್. ನಾವೆಲ್ಲ ದೇವನ ತೋಟದ ಹೂವುಗಳು ಅಂತಾರೆ ಕವಿ. ತೋಟ ಅಂದರೆ ಬರೀ ಗಿಡ ಮತ್ತು ಮರ ಅಲ್ಲ, ಹಾಡು ಕೂಡ. ನಾವು ಇರ್ತೀವಿ ಯಾವಾಗಲೂ ಹಾಡಿನ ತೋಟದಲ್ಲಿ ಸದಾ. ಮನೆಯ ಹಿತ್ತಲಲ್ಲಿ ಕೈತೋಟ, ಈಗೀಗ ಟೆರೆಸ್ ಗಾರ್ಡನ್ ಆಗಿದೆ. ನಾವೇ ಬೆಳೆಸಿದ ಪುಟ್ಟ ಸಾಮ್ರಾಜ್ಯ ತೋಟ. ತೋಟದಲ್ಲಿ ಹಕ್ಕಿಗಳ ಚಿಲಿಪಿಲಿ ಇದೆ, ಮಳೆಯ ಗಲಿಬಿಲಿ ಇದೆ, ನೂರಾರು ಬಾಲ್ಯದ ಕಥೆಗಳಿವೆ. ಕೈತೋಟದ ಕಥೆ ಅರಳೋದು ಅಡುಗೆ ಮನೆಯಲ್ಲಿ, ಆದರೆ ಪ್ರೇಮಿಗಳ ಕಥೆ ಅರಳೋದು ಹೂ ತೋಟದಲ್ಲಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ತೋಟ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

0: ಕೆಂಪು ತೋಟ, ಎದೆ ತೋಟ, ಹೃದಯದ ತೋಟ, ಹೀಗೆ ತೋಟದಲ್ಲಿ ವಿಹರಿಸ್ತಾ ಇದ್ದೀವಿ. 1947 ಇದೇ ದಿನ ಬ್ರಿಟಿಷ್ ಸಂಸತ್ತಿನಲ್ಲಿ ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಮಂಡಿಸಲಾಗಿತ್ತು, ಜುಲೈ 4. ಹಾಗೆ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದ ಪಿಂಗಲಿ ವೆಂಕಯ್ಯ ಅವರ ಪುಣ್ಯಸ್ಮರಣೆ ದಿನ ಕೂಡ ಇವತ್ತು. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಇಂದು, ಜುಲೈ 4 ಸಂಗತಿಗಳು ಇವೆಲ್ಲ. ಈ ದಿನ ಯಾರ ಹುಟ್ಟಿದ ಹಬ್ಬಗಳು ಇವೆ ಅಂತ ನೋಡೋದಾದರೆ, ಸ್ವಾತಂತ್ರ್ಯ ಹೋರಾಟಗಾರರಾದ ಅಲ್ಲೂರಿ ಸೀತಾರಾಮರಾಜು ಇವರು ಹುಟ್ಟಿದ ದಿನ 1897 ಇವರು ಜನಿಸಿದ್ದು. ಅಲ್ಪಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಗುಲ್ಜಾರಿಲಾಲ್ ನಂದಾ ಅವರು ಹುಟ್ಟಿದ ದಿನ ಇಂದು. 1898 ಅವರು ಜನಿಸಿದ್ದು. ನಮ್ಮ ಕನ್ನಡದ ಕಲಾವಿದ ಪ್ರಜ್ವಲ್ ದೇವರಾಜ್ ಅವರ ಜನ್ಮದಿನ 1987 ಅವರು ಜನಿಸಿದ್ದು. ರಾಜಕೀಯ ಮುತ್ಸದ್ದಿ ಕೆ ರೋಸಯ್ಯ ಅವರ ಜನ್ಮದಿನ ಇಂದು, 1933 ಅವರು ಹುಟ್ಟಿದ್ದು. ಹಾಗೆ ಕನ್ನಡದ ಮತ್ತೊಬ್ಬರು ಕಲಾವಿದರು, ಹಾಸ್ಯ ಚಿತ್ರಗಳಲ್ಲಿ ಮಿಂಚಿದವರು ಕೋಮಲ್ ಅವರ ಜನ್ಮದಿನ ಇಂದು. ಎಸ್ಎಸ್ ಅಹ್ಲುವಾಲಿಯ ಅವರ ಜನ್ಮದಿನ ಇಂದು. 1951 ಅವರು ಹುಟ್ಟಿದ್ದು. ಸಂಗೀತ ಕಲಾವಿದರಾದ ಎಚ್ ಕೆ ವೆಂಕಟರಾಮ್ ಅವರು ಹುಟ್ಟಿದ್ದು ಇದೇ ದಿನ 1965. ಛೋಟೆ ರಹಮತ್ ಖಾನ್ ಅವರು ಹುಟ್ಟಿದ್ದು ಇದೇ ದಿನ 1959. ಶುಭೋದಯ ಕರ್ನಾಟಕ ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಶೀರ್ಷಿಕೆ ಗಾನ ಕೇಳ್ತಾ ಇದ್ದೀರಿ. ತೋಟ ಶೀರ್ಷಿಕೆಯ ಗೀತೆಗಳು. ಈಗ ಯಾವ ತೋಟ?
1: ಹಳ್ಳಿಯ ತೋಟದಿ.

ತೋಟ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ ಕಾಂಕ್ರೀಟ್ ತೋಟದ ನಡುವೆ ಬದುಕ್ತಾ ಇರ್ತೀವಿ. ಹೃದಯದ ತೋಟದ ಹಾಡುಗಳನ್ನು ಕೇಳ್ತಾ ತೋಟದಲ್ಲಿ ಓಡಾಡ್ತಾ ವಿಹರಿಸ್ತಾ ಇದ್ದೀವಿ. ಇದು ಹಾಡುಗಳ ತೋಟ.

ಎಷ್ಟೆಲ್ಲ ತೋಟಗಳು. ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ತೋಟ ಶೀರ್ಷಿಕೆ ಗೀತೆಗಳನ್ನ ಕೇಳಿದ್ರಿ. ಹೂದೋಟ, ಚಂದವಳ್ಳಿ ತೋಟ, ಕೆಂಪು ತೋಟ, ಹಳ್ಳಿ ತೋಟ, ಚೆಂಗುಲಾಬಿ ತೋಟ, ಮನಸ್ಸಿನ ತೋಟ, ಬಾಳಿ ತೋಟ, ಬಾಳಿನ ತೋಟ, ಎದೆಯ ತೋಟ, ಹೃದಯದ ತೋಟ, ತಾರೆಗಳ ತೋಟ, ಅಬಬಬಬಬಬ, ಎಷ್ಟೆಲ್ಲ ತೋಟಗಳು. ಹೊಟ್ಟೆ ತುಂಬಿಸೋದು ಕೈ ತೋಟ ಆದರೆ ಶಾಂತಿ ಕೊಡೋದು ಹಸಿರಿನ ತೋಟ. ಕಣ್ಣಿಗೆ ತಂಪು ಕೊಡೋದು ರೈತನ ಬದುಕಿನ ತೋಟ. ಮಾವು ತೆಂಗು ತೋಟಗಳು ಹಾಗೆ ಶಾಂತಿ ಕೊಡುವ ಮೆಡಿಟೇಷನ್ ಧ್ಯಾನದ ತೋಟಗಳನ್ನು ಕೂಡ ವಿಶ್ವದಲ್ಲಿ ಅಲ್ಲಲ್ಲಿ ನಿರ್ಮಿಸಲಾಗಿದೆ. ಇದಕ್ಕೆ ಝೆನ್ ತೋಟಗಳು ಅಂತ ಹೇಳ್ತಾರೆ. ನಮ್ಮ ವಿವಿಧ ಭಾರತಿ ಹಾಡಿನ ತೋಟ

ತೋಟ ಶೀರ್ಷಿಕೆ ಗೀತೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಸೋಣ. ಸುಪ್ರಭಾತ. ಶುಭೋದಯ ಕರ್ನಾಟಕ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಇಂದಿನ ವಿಶೇಷ, ಇಂದಿನ ವಿಶೇಷ ಯುನೈಟೆಡ್ ಸ್ಟೇಟ್ಸ್ಗೆ ಇವತ್ತು ಸ್ವಾತಂತ್ರ್ಯ ಬಂದ ದಿನ. ಸ್ವಾತಂತ್ರ್ಯ ದಿನವನ್ನು ಯುನೈಟೆಡ್ ಸ್ಟೇಟ್ಸ್ ಆಚರಿಸುತ್ತೆ. ಇವತ್ತು ಫಿಲಿಪೈನ್ಸ್ ರಿಪಬ್ಲಿಕ್ ಡೇ, ಇವತ್ತು ವಿಶ್ವ ಸಹಕಾರ ತತ್ವ ದಿನ, ಆಲಿಸ್ ಇನ್ ವಂಡರ್ಲ್ಯಾಂಡ್ ದಿನ, ಮಾಂಸಾಹಾರಿಗಳು ಇವತ್ತು ಸಸ್ಯಾಹಾರದ ಮಹತ್ವವನ್ನು ತಿಳಿದುಕೊಳ್ಳಿ ಅಂತ ಸಾರುವ ದಿನ. ಸಸ್ಯಾಹಾರ ಮಾಂಸಾಹಾರದಷ್ಟು ಪ್ರೋಟೀನ್, ವಿಟಮಿನ್, ಶಕ್ತಿ ಕೊಡೋದಿಲ್ಲ ಅನ್ನೋ ನಂಬಿಕೆ ಹಲವರಲ್ಲಿದೆ. ಆದರೆ ಸಸ್ಯಾಹಾರ ಮಾಂಸಾಹಾರದಷ್ಟೇ ಶಕ್ತಿದಾಯಕ, ಸಸ್ಯಗಳ ಉತ್ಪನ್ನಗಳು ಮಾಂಸಾಹಾರದಷ್ಟೇ ಶಕ್ತಿ ನೀಡುತ್ತವೆ ಅಂತ ಸಸ್ಯ ಉತ್ಪನ್ನಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳಿ ಅಂತ ಹೇಳುವ ದಿನ. ಈ ಇಷ್ಟೆಲ್ಲ ದಿನಗಳು ಇರುವಾಗ ಯಾವ ದಿನವನ್ನು ಇವತ್ತಿನ ವಿಶೇಷಕ್ಕೆ ಆರಿಸಿಕೊಳ್ಳೋಣ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇಂದಿನ ವಿಶೇಷ.

ಇಂದಿನ ವಿಶೇಷ ವಿಶ್ವ ಹಲಸು ದಿನ. ಇಂದಿನ ವಿಶೇಷಕ್ಕೆ ನಾವು ಆರಿಸಿಕೊಂಡಿರುವ ವಿಷಯ ವಿಶ್ವ ಹಲಸು ದಿನ. ಹೊರಗಡೆ ಮುಳ್ಳು, ಒಳಗಡೆ ಸಿಹಿ, ಹಲಸಿನ ಹಣ್ಣು ನಮ್ಮ ಕರ್ನಾಟಕದ ಹೆಮ್ಮೆ, ವಿಶೇಷ ಹಣ್ಣು. ಅತಿ ಹೆಚ್ಚು ಬೆಳಿತೀವಿ ನಾವು ಕರ್ನಾಟಕದಲ್ಲಿ ಹಲಸಿನ ಹಣ್ಣು. ನಮ್ಮ ಪ್ರೀತಿಯ ಖಾದ್ಯ ಹಲಸು. ವಿಶ್ವ ಹಲಸಿನ ದಿನ ಇಂದು.

ಸಮಯ 9:15 ಕೇಳ್ತಾ ಇದ್ದೀರಿ. ಇವತ್ತಿನ ವಿಶೇಷ, ಇಂದಿನ ವಿಶೇಷ, ಕೆಲವರು ಕೇಳ್ತಾ ಇದ್ದೀರಿ ಇವತ್ತಿನ ಗಾದೆ ಮಾತು ಏನು, ಚಿನ್ನ ಬೆಳ್ಳಿ ದರಗಳ ವಿಚಾರ ಹೇಳಲಿಲ್ವಲ್ಲ ಅಂತ. ಇವತ್ತಿನ ಚಿನ್ನ ಬೆಳ್ಳಿ ದರಗಳನ್ನು ನೋಡೋದಾದರೆ, ಚಿನ್ನ 24 ಕ್ಯಾರೆಟ್ 14,701 ರೂಪಾಯಿ, 22 ಕ್ಯಾರೆಟ್ 13,476 ರೂಪಾಯಿ, ಬೆಳ್ಳಿ 2,50,100 ರೂಪಾಯಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8. ಇದು ನಿನ್ನೆ ರಾತ್ರಿ ವಹಿವಾಟು ಅಂತ್ಯಗೊಂಡಾಗಿನ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ದುಷ್ಟರ ಸಂಘ ಅಥವಾ ಅಲ್ಪರ ಸಂಘ ಅಂತ ಕೂಡ ಹೇಳ್ತಾರೆ. ದುಷ್ಟರ ಸಂಘ ಅಭಿಮಾನ ಭಂಗ, ಅಲ್ಪರ ಸಂಘ ಅಭಿಮಾನ ಭಂಗ, ಇದು ಇಂದಿನ ಗಾದೆ ಮಾತು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ, ವಿಶ್ವ ಹಲಸು ದಿನ. ಮಾವಿನ ಹಣ್ಣು ಹಣ್ಣುಗಳ ರಾಜ ಅಂತ ಹೇಳ್ತೀವಿ, ಆದರೆ ಗಾತ್ರದಲ್ಲಿ ರಾಜ ನಮ್ಮ ಹಲಸು. ಇದನ್ನ ಜಾಕ್ ಫ್ರೂಟ್ ಅಂತೀವಿ ಇಂಗ್ಲಿಷ್ನಲ್ಲಿ. ಯಾಕೆ ನೋಡೋಣ ಈ ಹಾಡು ಆದ ಮೇಲೆ.

ಇಂದಿನ ವಿಶೇಷ ವಿಶ್ವ ಹಲಸು ದಿನ. ಹಲಸಿನ ಬಗ್ಗೆ ಹೇಳ್ತಾ ಇದ್ವಿ. ಈ ಹಲಸು ಇಂಗ್ಲಿಷ್ನಲ್ಲಿ ಜ್ಯಾಕ್ ಫ್ರೂಟ್ ಅಂತಾರೆ. ಇದಕ್ಕೆ ಜ್ಯಾಕ್ ಫ್ರೂಟ್ ಅಂತ ಯಾಕೆ ಹೇಳ್ತಾರೆ? ಸುಮಾರು 500 ವರ್ಷಗಳ ಹಿಂದೆ ವಾಸ್ಕೋಡಗಾಮ ದಾರಿ ಕಂಡುಹಿಡಿದು ಭಾರತಕ್ಕೆ ಬಂದ, ಇದೆಲ್ಲ ನಾವು ಇತಿಹಾಸದಲ್ಲಿ ಕಥೆ ಕೇಳಿದ್ದೀವಿ. ಕೇರಳಕ್ಕೆ ವಾಸ್ಕೋಡಗಾಮ ಬಂದಾಗ ಈ ದೊಡ್ಡ ಹಣ್ಣನ್ನು ನೋಡಿ ಆಶ್ಚರ್ಯಪಟ್ಟನಂತೆ, ಶಾಕ್ ಆದನಂತೆ. ಅಲ್ಲಿನ ಜನ ಮಲಯಾಳಂನಲ್ಲಿ ಇದಕ್ಕೆ ಚಕ್ಕ ಅಂತ ಕರೀತಾ ಇದ್ರು. ಈವರಿಗೆ ಚಕ್ಕ ಅಂತ ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಬಾರದೇ ಇದ್ದ ಕಾರಣ ಜಕ್ಕ ಅಂತ ಬರ್ಕೊಂಡ್ರು, ಜಾಕ ಅಂತ ಬರ್ಕೊಂಡು ಅದನ್ನ ಹೇಳ್ತಾ ಇದ್ರು. ಆಮೇಲೆ ಬ್ರಿಟಿಷರು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಜಾಕ ಅನ್ನೋದು ಜ್ಯಾಕ್ ಫ್ರೂಟ್ ಆಯಿತು ಅಂತ ಒಂದು ಕಥೆ. ನಮ್ಮ ಮಲೆನಾಡಲ್ಲಿ ಹಲಸು ಕಲ್ಪವೃಕ್ಷ ಇದ್ದ ಹಾಗೆ, ಹೆಣ್ಣು ಮಗು ಹುಟ್ಟಿದ್ರೆ ಹೇಗೆ ನಮಗೆ ಮನೆಗೆ ಮಂಗಳ ಲಕ್ಷ್ಮಿ ಬಂದ್ಲು ಅಂತ ಹೇಳ್ತೀವೋ, ಹಾಗೆ ಮಲೆನಾಡಿಗರು ಹಲಸಿನ ಗಿಡ ಇರಲೇಬೇಕು ಹಿತ್ತಲಲ್ಲಿ. ಹಲಸಿನ ಗಿಡ ಇದ್ರೆ ಅದು ಮಂಗಳಕರ, ಹಾಗೆ ಹಲಸು ಇದ್ರೆ ಅದು ಸಂಪದ್ಭರಿತ ಮನೆ ಅಂತ ನಂಬಿದ್ದ.

ಕನಸು ಅಲ್ಲ ಅಲ್ಲ ಅಲ್ಲ ಹಲಸು, ಹಲಸಿನ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಹಲಸಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಕನಸಿನಲ್ಲಿ ಸಾಕ್ತಾ ಇದ್ದೀವಿ. ಪ್ರೀತಿಯ ಹಲಸೆ, ಅಪರಿಮಿತ ಪ್ರೀತಿ ನನಗೆ ನಿನ್ನ ಕಂಡ್ರೆ ಅಂತ ಹೇಳೋಣ. ಯಾಕೆಂದರೆ ಇದು ವಿಶೇಷವಾಗಿ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟ ಹಣ್ಣು. ಹಲಸಿನ ಹಣ್ಣಿನ ಮೂಲ ನಮ್ಮ ಭಾರತದ ದಕ್ಷಿಣ ಭಾಗದ ಪಶ್ಚಿಮ ಘಟ್ಟಗಳು, ವಿಶೇಷವಾಗಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಮಳೆಕಾಡುಗಳಲ್ಲಿ ಹಲಸು ಸಿಗುತ್ತೆ. 3,000-6,000 ವರ್ಷಗಳ ಹಿಂದೆಯೇ ಹಲಸಿನ ಮರಗಳು ದಟ್ಟವಾಗಿ ಈ ಪ್ರದೇಶದಲ್ಲಿ ಬೆಳೀತಾ ಇದ್ವು. ಇಲ್ಲಿಂದಾನೇ, ಅಂದರೆ ಭಾರತದಿಂದನೇ ಹಲಸು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಯಿತು ಅಂತ ಇತಿಹಾಸ ಹೇಳುತ್ತೆ. ಶ್ರೀಲಂಕಾ, ಮಲೇಷ್ಯಾ, ಜಗತ್ತಿನ ಇತರ ದೇಶಗಳಿಗೆ ಹಲಸು ಪರಿಚಯ ಆಗಿದ್ದೇ ನಮ್ಮ ಭಾರತ ದೇಶದಿಂದ, ನಮ್ಮ ಕರ್ನಾಟಕದಿಂದ.

0: ಕಚೇರಿ ಬೇಡ ಗುರಿ, ಯಾವ್ದಾರು ಒಳ್ಳೆ ಬೀಟ್ ಹಾಕು.
1: ಚಕು ಚಕು ಚಾ, ಚಕು ಚಕು ಚಾ, ಚಕು ಚಕು ಚಾ, ಚಕು ಚಕು ಚಾ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇವತ್ತಿನ ವಿಶೇಷ ವಿಶ್ವ ಹಲಸು ದಿನ. ಹಲಸು ನಮ್ಮ ಕರ್ನಾಟಕದ ಹಣ್ಣು, ಪ್ರೋಟೀನ್ಗಳ ಗಣಿ, ಪವರ್ ಹೌಸ್ ಅಂತಾರೆ ಹಲಸನ್ನ. ವಿಟಮಿನ್ ಸಿ ಇದೆ ಇದರಲ್ಲಿ, ನಾರಿನಾಂಶ ಇದೆ, ಜೀರ್ಣಕ್ರಿಯೆ ತುಂಬಾ ಸುಲಭ, ಹಾಗೆ ಮಲಬದ್ಧತೆಯನ್ನು ಇದು ದೂರ ಮಾಡುತ್ತೆ, ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇಡುತ್ತೆ, ಹೃದಯಕ್ಕೆ ಆರೋಗ್ಯ ಕೊಡುತ್ತೆ, ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ತಾರೆ ವೈದ್ಯರು. ನೈಸರ್ಗಿಕ ಸಕ್ಕರೆ ಇದರಲ್ಲಿ ಇದೆ. ಹಲಸಿನ ಪುಡಿಯನ್ನ ಇತ್ತೀಚೆಗೆ ಎಲ್ಲದರಲ್ಲೂ ಬಳಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋದನ್ನ ಕೇಳಬಹುದು. ಹಲಸಿನ ಹಲ್ವಾ ಮಾಡ್ತಾರೆ, ಹಲಸಿನಿಂದ ಹುಳಿ ಮಾಡ್ತಾರೆ, ಹಲಸಿನ ಪಲ್ಯ ಮಾಡ್ತಾರೆ, ಹಲಸಿನ ಬೀಜಗಳಿಂದ ಸಾಕಷ್ಟು ಅಡುಗೆಗಳನ್ನು ತಯಾರಿಸ್ತಾರೆ, ಅದನ್ನು ಸುಟ್ಟು ತಿನ್ನೋದು ಕೂಡ ಅಭ್ಯಾಸದಲ್ಲಿದೆ, ಬಹಳ ರುಚಿಯಾಗಿರುತ್ತೆ ಅಂತ ನಾವು ನೋಡಿದ್ದೇವೆ, ಹೇಳ್ತೇವೆ, ಕೇಳ್ತೇವೆ, ತಿಂತೇವೆ. ಹೌದಲ್ಲ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ ಇಂದಿನ ವಿಶೇಷ.

ಇಂದಿನ ವಿಶೇಷ ವಿಶ್ವ ಹಲಸು ದಿನ. ಹಲಸಿನ ಬಗ್ಗೆ ತುಂಬಾ ಒಗಟುಗಳಿವೆ, ಜನಪದ ಕಥೆಗಳಿವೆ, ಗಾದೆಗಳಿವೆ. ಹಸಿರು ಕೋಟೆ ಒಳಗೆ ಹಳದಿ ಸೈನಿಕರು, ಮುಳ್ಳಿನ ಮುಖ ಹೊನ್ನಿನ ಹೃದಯ, ಹೀಗೆಲ್ಲ ಹೇಳ್ತಾರೆ. ಹಾಗೆ ಒಂದು ಮರದಲ್ಲಿ ಎಷ್ಟೊಂದು ಹಣ್ಣು, ಒಂದು ಹಣ್ಣಿನಲ್ಲಿ ಎಷ್ಟೊಂದು ತೊಳೆಗಳು. ಹಲಸು ಜೀವ ರಕ್ಷಕ, ಹಾಗೆ ಆದಾಯವನ್ನು ಕೂಡ ತಂದುಕೊಡುತ್ತೆ ರೈತನಿಗೆ. ಬರಗಾಲ ಬಂದಾಗ ಹಲಸು ತಿಂದು ಜೀವ ಉಳಿಸ್ಕೊಳ್ತಾ ಇದ್ರು ಗ್ರಾಮೀಣರು. ಹಸಿದ ಹಲಸು ಉಂಡ ಮಾವು ಅಂತ ಗಾದೆ ಮಾತಿದೆ ಅಲ್ಲ. ಹಲಸಿನ ಹಲ್ವ, ಹಲಸಿನ ಹುಳಿ, ಬೀಜದ ಖಾದ್ಯಗಳು, ಹಾಗೆ ಹಲಸಿನ ಹಪ್ಪಳ, ಹಲಸಿನ ಬಿರಿಯಾನಿ, ಹಲಸಿನ ಪಾಯಸ, ಹಲಸಿನ ಕಡುಬು, ಇಷ್ಟೆಲ್ಲ ಹಲಸಿನ ಚಿಪ್ಸ್ ಯಾವ ಅಂಗಡಿಗೆ ಹೋದರೂ ನಮಗೆ ಸಿಗುವಂಥದ್ದು. ಹೀಗೆ ಹಲಸಿನ ವೈವಿಧ್ಯಗಳು. ಕೇರಳ ರಾಜ್ಯ ತನ್ನ ರಾಜ್ಯದ ಹಣ್ಣು ಹಲಸು ಅಂತ ಘೋಷಿಸಿದೆ. ಒಂದು ಹಣ್ಣು ಸುಮಾರು 30-40 ಕೆಜಿ ತೂಕ ಇರುತ್ತೆ. ಬಹಳ ಒಳ್ಳೆಯ ಉತ್ತಮ ಜಾತಿಯ ಹಣ್ಣು ಅಂತ ರೈತರು ಹೇಳೋ ಮಾತು.

0: ಹಲಸಿನ ಬಗ್ಗೆ ಒಂದು ಕತೆ ಹೇಳ್ತಾರೆ ಗ್ರಾಮೀಣರು. ಕಾಡಿನ ಮರಗಳನ್ನೆಲ್ಲ ದೇವರು ಕರೆದು ನಿಮಗೆಲ್ಲ ಒಂದೊಂದು ವರ ಕೊಡ್ತೀನಿ, ಏನು ಬೇಕು ಅಂತ. ಆಗ ಮಾವು ಹೇಳ್ತಂತೆ, ನಾನು ಹಣ್ಣುಗಳ ರಾಜ ಆಗಬೇಕು, ನಾನು ತುಂಬ ಸಿಹಿಯಾಗಿರಬೇಕು, ನನ್ನನ್ನು ಎಲ್ಲರೂ ಇಷ್ಟಪಡಬೇಕು ಅಂತ. ತಥಾಸ್ತು ಅಂದ ದೇವರು. ಆಮೇಲೆ ನೇರಳೆ ಕೇಳ್ತು, ನನಗೆ ಒಳ್ಳೆ ಬಣ್ಣ ಕೊಡು, ಎಲ್ಲರೂ ಇಷ್ಟಪಡುವಂಥ ಬಣ್ಣ. ತಥಾಸ್ತು ಅಂದ ದೇವರು. ಸೇಬು, ನಾನು ನುಣುಪಾಗಿರಬೇಕು, ಸಿಹಿಯಾಗಿರಬೇಕು ಅಂತು. ತಥಾಸ್ತು ಅಂದ ದೇವರು. ಹಾಗೆ ಹಲಸಿನ ಮರ ಬಂತು, ಅಂದರೆ ಹಲಸು ಬಂತು. ನಿನಗೇನು ಬೇಕು ಅಂತ ಕೇಳಿದಾಗ, ಎಲ್ಲರ ಹಸಿವನ್ನು ನೀಗಿಸುವ ಶಕ್ತಿಯನ್ನು ನನಗೆ ಕೊಡು ಅಂತ ಹಲಸು ಕೇಳ್ತಂತೆ. ಹಾಗಾಗಿ ದೇವರಿಗೆ ಇದರ ಒಂದು ನಿಸ್ವಾರ್ಥತೆ ಬಗ್ಗೆ ತುಂಬ ಪ್ರೀತಿ ಬಂದು, ನೀನು ಎಲ್ಲ ಗಾತ್ರದಲ್ಲಿ ದೊಡ್ಡದಾಗಿರು, ಎಲ್ಲರ ಹಸಿವೆಯನ್ನು ನೀಗಿಸು ಅಂತ ವರ ಕೊಟ್ಟನಂತೆ. ವಿಶ್ವದಲ್ಲಿ ಅತಿ ದೊಡ್ಡ ಹಣ್ಣು ಅಂದರೆ ಹಲಸು ಅಂತ ಹೇಳ್ತಾರೆ. 30-40 ಕೆಜಿ ತೂಕ ಇರುವಂಥ ಹಣ್ಣುಗಳು ಕೂಡ ಇವೆ. ಹೊನ್ನಿನ ಹೃದಯ ಹಲಸಿನ ಹಣ್ಣು. ವಿಶ್ವ ಹಲಸಿನ ಹಣ್ಣಿನ ದಿನ ಇದು. ಇವತ್ತು 2016 ಇಸವಿಯಿಂದ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಹಲಸಿನ ಹಣ್ಣಿನ ಪ್ರಾಮುಖ್ಯತೆಯನ್ನು ಎಲ್ಲರಿಗೂ ಹೇಳಬೇಕು, ಹಲಸಿನ ಹಣ್ಣಿನ ಶಕ್ತಿ ಬಗ್ಗೆ ಹೇಳಬೇಕು, ಹಲಸಿನ ಹಣ್ಣನ್ನು ಹೆಚ್ಚು ಹೆಚ್ಚು ಬೆಳೀಬೇಕು, ತಿನ್ನಬೇಕು, ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಬೇಕು ಅನ್ನೋದು ಈ ದಿನದ ಉದ್ದೇಶ. ಇಂದಿನ ವಿಶೇಷ, ವಿಶ್ವ ಹಲಸಿನ ದಿನ.
1: ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9 ಎಂಕಿ ಮುಟ್ಬೇಡುವೋ ಬೆಂಕಿ.

ವಿಶ್ವ ಹಲಸಿನ ದಿನ. ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಿ ಬಿಕೆ ಸುಮತಿ. ಸುಮಾರು ಜನ ಪತ್ರಗಳನ್ನ ಬರೆದಿರ್ತೀರಿ. ನಿಮ್ಮ ಪತ್ರಗಳನ್ನ 2:15 ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಆಲಿಸಬಹುದು. ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಬರೆಯಬಹುದು. ಇಮೇಲ್ ಮೂಲಕ ಕನ್ನಡ ವಿವಿಧ ಭಾರತಿ @gmail.com. ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. 10:00 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳ ನಂತರ ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026 ಆಯೋಜನೆ ಮಾಡಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಷನ್ನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ.

ಹತ್ತನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ಸ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜನೆ ಮಾಡಿದ್ದು, ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟನೆ ಮಾಡಲಿದ್ದಾರೆ. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 29ನೇ ವಯಸ್ಸಿನಲ್ಲಿ ನಿಧನರಾದರು. 1863 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಮತ್ತು ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಟೆನಿಸ್ನಲ್ಲಿ ನೊವಾಕ್ ಜೊಕೊವಿಕ್ ತಮ್ಮ ವೃತ್ತಿಜೀವನದ 105ನೇ ವಿಜಯವನ್ನು ದಾಖಲಿಸುವ ಮೂಲಕ ವಿಂಬಲ್ಡನ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದ ರೋಜರ್ ಫೆಡರರ್ ಅವರ ಸಾರ್ವಕಾಲಿಕ ಪುರುಷರ ಸಿಂಗಲ್ಸ್ ದಾಖಲೆಯನ್ನು ಸರಿಗಟ್ಟಿದ್ದಾರೆ. 7 ಬಾರಿಯ ಚಾಂಪಿಯನ್ ಜೊಕೊವಿಕ್ ಸೆಂಟರ್ ಕೋರ್ಟ್ನಲ್ಲಿ ಫ್ರಾನ್ಸ್ನ ಆರ್ಥರ್ ರೆಂಡರ್ಕ್ನೆಚ್ ಅವರನ್ನು 7-5, 6-4, 1-6, 7-6 ಸೆಟ್ಗಳಿಂದ ಸೋಲಿಸಿ ಪಂದ್ಯಾವಳಿಯ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸುವ ಮೂಲಕ ಈ ಮೈಲಿಗಲ್ಲು ಸಾಧಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸಮಯಾಗಿದೆ 10:03. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಹಾಗೆ ಕ್ವಿಕ್ ಆಗಿ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ, ಇವತ್ತಿನ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳಿದ್ದೀರಿ. ಭಾವಗೀತೆಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಮನೋಲ್ಲಾಸಗೊಳಿಸಿದವು ಅಂತ ಹೇಳಿದ್ದೀರಿ. ಪುಷ್ಪ ಶಾನುಭೋಗರ್ ಗದಗ್ನಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ ಧಾರವಾಡ, ಪ್ರೇಮಲತಾ ವಜ್ರ ಬೆದರಹಳ್ಳಿಯಿಂದ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಎಂಥ ಒಳ್ಳೆಯ ಮಾಹಿತಿ ಕೊಟ್ರಿ ಅಂತಾರೆ ತೀರ್ಥೇಶ್ ಅವರು. ಗುಡ್ ಮಾರ್ನಿಂಗ್ ಅಷ್ಟೇ ಹಾಕಿದ್ದಾರೆ ನಮ್ಮ 917. ನೀವು ಹೆಸರನ್ನು ಕೂಡ ಹಾಕಲಿಲ್ವಲ್ಲ ಸ್ವಾಮಿ. ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತ ಗುರುರಾಜ್ ಅವರು, ಭಾವಗೀತೆಗಳು ಚೆನ್ನಾಗಿತ್ತು ಅಂತೀರಿ. ಗುಳಿದ ಗುಡ್ಡ ವಿರೂಪಾಕ್ಷ ಅವರು, ಮಾಹಿತಿ ಮಾತು ನಿರೂಪಣೆ ಎಲ್ಲ ನಮಗೆ ಇಷ್ಟ ಅಂತ ಹೇಳಿದಿರಿ, ಥ್ಯಾಂಕ್ ಯು. ಕವಿಯ ಕಲ್ಪನೆಯಲ್ಲಿ ಮೂಡಿ ಬಂದ ತೋಟಗಳ ಹಾಡುಗಳು, ಅಪರೂಪದ ಶೀರ್ಷಿಕೆ, ಎಷ್ಟು ಚೆನ್ನಾಗಿ ವಿವಿಧ ತೋಟಗಳಿಗೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದಿರಿ. ಪ್ರಚಲಿತ ಪ್ರಕಟಣೆಗಳು, ವಿದ್ಯಮಾನ, ಗಣ್ಯರ ಜನ್ಮದಿನಗಳ ಮಾಹಿತಿ, ತೋಟ, ಎಷ್ಟೊಂದು ವಿಚಾರಗಳು ಸಿಗುತ್ತೆ ನಮಗೆ ನಿಮ್ಮಿಂದ ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಹಲಸಿನ ಮರ ಸೊಗಸು, ಹಲಸಿನ ರುಚಿ ಸೊಗಸು, ಹಲಸಿನ ಕಾರ್ಯಕ್ರಮ, ಹಾಡುಗಳ ಉಣಿಸು, ಸೊಗಸಾದ ನಿರೂಪಣೆ, ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು ಅಂತಾರೆ 477. ನೀವು ಕೂಡ ಹೆಸರನ್ನು ಹಾಕಲಿಲ್ಲ, ದಯವಿಟ್ಟು ನಿಮ್ಮ ಹೆಸರು ಹಾಕಿ ಆಮೇಲೆ ನಿಮ್ಮ ಮಾತನ್ನು ಹೇಳಿದ್ರೆ ಓದೋದಕ್ಕೆ ಸುಲಭ ಆಗುತ್ತೆ. 982. ನೀವು ಒಂದು ಫೋಟೋ ಕಳಿಸಿದ್ದೀರಿ, ನಾವೇನಂತ ಓದೋದು, ನಿಮ್ಮ ಫೋಟೋನ ಹೇಗೆ ತೋರಿಸೋದು ಎಲ್ಲರಿಗೂ. ನಾಗರತ್ನ ರಾಜಾಜಿನಗರ, ಆಹಾ, ಒಂದು ಒಳ್ಳೆ ಫೋಟೋ ಕಳಿಸಿದ್ದೀರಿ, ಅದು ಹಲಸಿನ ಫೋಟೋ. ನಾನು ಕೇರಳದಿಂದ ಇಷ್ಟು ಹಣ್ಣು ಕಟ್ ಮಾಡಿಸ್ಕೊಂಡು ನಿಮಗಾಗಿ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳಿದ್ದೀರಿ. ತಗೊಂಡ್ವಿ, ನಮ್ಮ ಎಲ್ಲ ವಿವಿಧ ಭಾರತಿ ಬಂಧುಗಳಿಗೆ ನಿಮ್ಮ ಹಲಸನ್ನು ಹಂಚಿದ್ದೀವಿ. ಆಯ್ತಾ ನಾಗರತ್ನ ಅವರೇ, 876 ಸಂದೇಶವನ್ನು ಕಳಿಸಿದ್ದೀರಿ. ಇವರು ಕೂಡ ಒಂದು ಹಲಸಿನ ಹಣ್ಣಿನ ಒಂದು ದೊಡ್ಡ ತೋಟವನ್ನೇ ಕಳಿಸ್ಕೊಟ್ಟಿದ್ದಾರೆ. ಹಲಸಿನ ಬಗ್ಗೆ ಒಂದು, ಹಣ್ಣುಗಳ ರಾಜ ಹಲಸು, ನೀನೆನಗಲ್ಲ ಹಲಸಿನ ಜಂಗಮ ದೇವ ಅಂತ ಒಂದು ಕವನವನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕಾಣ್ತಾ ಇಲ್ಲ, ಅದು ಫೋಟೋ ಮೇಲೆ ಇದೆ ಇದು. ಧನ್ಯವಾದಗಳು ಯಾರು ನೀವು ಸಂದೇಶ ಕಳಿಸಿದ್ದೀರಿ. ಆತ್ಮೀಯರೇ, ನೀವು ಸಂದೇಶ ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿ ಆಮೇಲೆ ನೀವು ಮಾತನ್ನ ಹೇಳಿದ್ರೆ ಅನುಕೂಲ ಆಗತ್ತೆ. ಸುಮಾ ಚಿಕ್ಕಮಗಳೂರಿನಿಂದ, ಹಲಸಿನ ಬೀಜದಿಂದ ಹಪ್ಪಳ ಮತ್ತೆ ಬಸಾರು ಮಾಡ್ತೀವಿ ನಾವು. ಹಲಸಿನ ಚಿಪ್ಸ್ಗಳಂತೂ ಸಿಕ್ಕಾಪಟ್ಟೆ ಸೊಗಸಾಗಿರುತ್ತೆ. ದೋಸೆ, ಮಸಾಲೆ, ರೊಟ್ಟಿ ಇವುಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಭಕ್ತಿಗೀತೆಗಳಿಂದ ಹಿಡಿದು ಇವಾಗ ಹಲಸಿನ ಹಣ್ಣಿನವರೆಗೆ, ತೋಟಗಳವರೆಗೆ, ಅಬ್ಬಬ್ಬಾ ಎಷ್ಟು ಚೆಂದ ಇತ್ತು ಅಂತಾರೆ ನಮ್ಮ ಶ್ರೋತೃ. ಕೇಶವಾಪುರ ಹುಬ್ಬಳ್ಳಿಯಿಂದ ಮಮತಾ, ಮೇಘನಾ, ಧ್ರುವ ಮತ್ತು ಮನೆಯವರು

ನಂಬರ್ 775 ಸಂಜಯ್ ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಶುಭ ಮುಂಜಾನೆ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತಾರೆ ಅನಂತರಾಜ್ ಗೊರ್ಲಡ್ಕು, ಹಿರಿಯೂರು ತಾಲೂಕು, ಚಿತ್ರದುರ್ಗ, ಸಂಧ್ಯಾ ಮೋಹನ್ ಅವರು, ಕವಿತಾ ಶ್ರೀನಿವಾಸ್ ಅವರು, ಚೇತನ್ ರಾಮನಗರದಿಂದ, ರಾಮ್ ಪ್ರಸಾದ್ ವಿದ್ಯಾರಣ್ಯಪುರದಿಂದ, ಸಾವಿತ್ರಿಯವರು ಬೀದರ್ನಿಂದ, 174 ನಾನು ಕಳಿಸ್ಬೇಕು ಅಂತಿದ್ದೆ, ಈಗ ನಿಮಗೋಸ್ಕರ ಹಲಸನ್ನ ಕೀಳ್ತಾ ಇದ್ದೀನಿ ಅಂತಾರೆ ಮೀನಾ ಮಲ್ಲೇಶ್ವರದಿಂದ. ಎಷ್ಟು ಪ್ರೀತಿ ನಿಮಗೆ ಆಯಿತು, ನಿಮ್ಮೆಲ್ಲರೂ, ನೀವು ಕೊಟ್ಟಿರುವ ಹಲಸು ಇಲ್ಲಿ ಸಿಕ್ಕಿದೆ, ನಾವು ಕೊಟ್ಟಿರುವ ಹಲಸು ನಿಮಗೆ ಸಿಕ್ಕಿದೆ. ಹಲಸಿನ ಕನಸನ್ನ ಕಾಣೋಣ, ಹಲಸನ್ನ ತಿನ್ನೋಣ, ಹಾಗೆ ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳೋಣ. ಈಗ ಮುಂದಿನ ಕಾರ್ಯಕ್ರಮ ಹೋಗೋಣ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು, ಹಳೆ ಚಿತ್ರಗೀತೆಗಳ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಮೊದಲ ಗೀತೆ ಯಾವುದಿರಬಹುದು, ಯಾವ ಗೀತೆ ಇವತ್ತು ಬರುತ್ತೆ ಅಂತ ಕೇಳಿ ಈಗ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ನಿಮಗಾಗಿ.

0: ಕೃಷ್ಣ ಕಲ್ಲೆ ಅವರ ಧ್ವನಿಯಲ್ಲಿ ಕಲ್ಪವೃಕ್ಷ ಚಿತ್ರದ ಗೀತೆ ಕೇಳಿದಿರಿ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಸಂಗೀತ ನೀಡಿದವರು ಜಯದೇವ್.
1: ಕಂದೆ

ಅಣ್ಣತಮ್ಮ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕುರು ಸೀತಾರಾಮ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್.

ಆನಂದ ಕಂದ ಚಿತ್ರದ ಗೀತೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಅರುಣ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್.

ಕಠಾರಿ ವೀರ ಚಿತ್ರಕ್ಕೆಂದು ಪಿ ಸುಶೀಲಾ ಅವರು ಹಾಡಿದ ಸೋರಟ್ ಅಶ್ವಥ್ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಹಿಂದೆ ಹಾಯಾದ ಸಂಭ್ರಮ ಕೇಳ್ತಾ ಇದ್ದೀರಿ. ಹಳೆಯ ಚಿತ್ರಗೀತೆಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ವೀರ ಸಂಕಲ್ಪ ಚಿತ್ರಕ್ಕೆಂದು ಎಲ್ಲರೀಶ್ವರಿ ಅವರು ಹಾಡಿದ ಗೀತೆ ಕೇಳಿದಿರಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಈಗ ಕೇಳೋಣ ತುಂಬಿದ ಕೊಡ ಚಿತ್ರದ ಗೀತೆ. ಈಗೀಗ ನಾವು ನೋಡ್ತೀವಿ ಎಲ್ಲ ಹಾಡುಗಳ ಮಿಶ್ರಣ ಅಥವಾ ಮಿಕ್ಸ್ ಹಾಡು ಅಂತ ಟ್ರ್ಯಾಕ್ ಅಂತ ಹೇಳ್ತೀವಿ, ಹಾಗೆ ರೀಮೇಕ್ ಅಂತೀವಿ, ರೀಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಈ ಎಲ್ಲ ಕೂಡಿದಂತಹ ಒಂದು ಗೀತೆ ಇದು. ಆಗಲೇ ಅಂದರೆ 1964 ಜಿ ಕೆ ವೆಂಕಟೇಶ್ ಅವರು ಈ ಒಂದು ಪ್ರಯೋಗವನ್ನು ಮಾಡಿದರು.

தடியின தோம் பழாங்கு தடியின தோம் பழாங்கு தடியின தோம்.

ತುಂಬಿದ ಕೊಡ ಚಿತ್ರದಲ್ಲಿ ಅಳವಡಿಸಲಾಗಿದ್ದ ಹಾಡುಗಳ ಗುಚ್ಛ ಇದು. ಈಗ ನಾವು ಎಷ್ಟೊಂದು ಮಿಕ್ಸು, ಆಮೇಲೆ ಏನು ಟ್ರ್ಯಾಕು, ರೀಮಿಕ್ಸು, ರೀಪ್ರೊಡಕ್ಷನ್ನು ಇಂತಹ ಪದಗಳನ್ನೆಲ್ಲ ಕೇಳ್ತೀವಿ. ಆದರೆ ವಿವಿಧ ಹಾಡುಗಳನ್ನು ಅದೇ ಮೂಲ ಗಾಯಕರಿಂದ ಮತ್ತು ಬೇರೆ ಗಾಯಕರಿಂದ ಹಾಡಿಸಿ ಆಗಲೇ ಅಂದರೆ 1964ರಲ್ಲೇ ಇಂತಹ ಪ್ರಯೋಗವನ್ನು ಮಾಡಿದರು ಜಿ ಕೆ ವೆಂಕಟೇಶ್ ಅವರು. ತುಂಬಿದ ಕೊಡ ಚಿತ್ರಕ್ಕೆ ಅಳವಡಿಸಲಾದ ಈ ಹಾಡಿನ ಗುಚ್ಛದಲ್ಲಿ ಮೂಡಿ ಬಂದ ಧ್ವನಿಗಳು ಪಿ ಬಿ ಶ್ರೀನಿವಾಸ್, ಜಿ ಕೆ ವೆಂಕಟೇಶ್, ಮೋತಿ, ಎಸ್ ಜಾನಕಿ, ಬೆಂಗಳೂರು ಲತಾ, ಪದ್ಮ ಹಾಗೂ ಸಂಗಡಿಗರು. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಅಲ್ಲಲ್ಲಿ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ತಾನೇ ಹೇಳಿ ಕಣ್ಣು ಅದು ಕಣ್ಣು
1: ಕಣ್ಣು ಅದು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು.
2: ಮನೆಯಳಿಯ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಟಿ ಚಲಪತಿ ರಾವ್ ಅವರ ಸಂಗೀತ ನಿರ್ದೇಶನ, ಗೀತ ರಚನಾಕಾರರು ಆರ್ ಎನ್ ಜಯಗೋಪಾಲ್.

ಇನಿಯ ಬಂದ ಸಮಯ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೇಡರಬಲೆ ಚಿತ್ರದ ಗೀತೆ ಕೇಳಿದಿರಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು ಗೀತೆ. ಚಿತ್ರ ಪತಿಯೇ ದೈವ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳುವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆಯನ್ನು ಘೋಷಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿಯಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಹಾಗೂ ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯು ಬೋಧಕೇತರ ಸಿಬ್ಬಂದಿಯ ಸಾರ್ವತ್ರಿಕ ವರ್ಗಾವಣೆ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ಆರಂಭಿಸಿದೆ. ಇದೇ 13ಕ್ಕೆ ಕೌನ್ಸಿಲಿಂಗ್ ನಡೆಯಲಿದೆ. ಈಗಾಗಲೇ ಶೇಕಡ 4 ಕೋರಿಕೆ ವರ್ಗಾವಣೆಗಳನ್ನು ಪೂರ್ಣಗೊಳಿಸಲಾಗಿದ್ದು, ಇಲಾಖೆಯ ನಿಯಮಾನುಸಾರ ಮುಂದಿನ ಹಂತದ ವರ್ಗಾವಣೆ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಇಲಾಖೆ ತಿಳಿಸಿದೆ. ಹಾವೇರಿ ಜಿಲ್ಲೆಯ 8 ತಾಲ್ಲೂಕುಗಳಲ್ಲಿ ಇದೇ 7ರಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ ಎಚ್ಐವಿ ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ಅವರು ತಿಳಿಸಿದ್ದಾರೆ. ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕಿಕೋ ಫ್ಯೂಜಿಮೊರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೊರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೊರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಯುಎಸ್ನ ಕಾನ್ಸಾಸ್ ಸಿಟಿ ಸ್ಟೇಡಿಯಂನಲ್ಲಿ ನಡೆದ ಅಂತಿಮ ಸುತ್ತಿನ 32 ಪಂದ್ಯದಲ್ಲಿ ಕೊಲಂಬಿಯಾ ತಂಡ ಘಾನಾ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಮುಂದಿನ ಸುತ್ತಿನಲ್ಲಿ ತಮ್ಮ ಸ್ಥಾನ ಕಾಯ್ದಿರಿಸಿಕೊಂಡಿದೆ. ಜಾನ್ ಅರಿಯಸ್ 14ನೇ ನಿಮಿಷದಲ್ಲಿ ಕ್ಲೋಸ್ ರೇಂಜ್ ಫಿನಿಷ್ ಮಾಡುವ ಮೂಲಕ ವಿಜಯಿಯಾದರು. ಕೊಲಂಬಿಯಾ ಈಗ 16ರ ಸುತ್ತಿನಲ್ಲಿ ಸ್ವಿಟ್ಜರ್ಲೆಂಡ್ ಅನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ. ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸಂದೇಶ ಕಳಿಸಿ ನಮ್ಮೊಂದಿಗೆ ನಡೆದು ಬಂದ ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಕೇಳ್ತಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಸಿರ್ಲಿಂಗು ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಅರಸುವಂತಾರೆ. ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳ್ಯಾರು, ಸಂಗೀತ ಯಾರು, ಗಾಯಕರ್ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: अरे मोहन भाई, काफी बिजी लग रहे हो.
2: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
2: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
2: समझ गया.
3: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ಡೈನಾಮಿಕ್ ಫ್ರೇಮ್ಸ್ ಅಂತಲೇ ಖ್ಯಾತಿ ಪಡೆದಿರುವಂತಹ ಪ್ರಜ್ವಲ್ ದೇವರಾಜ್ ಅವರ ಜನ್ಮದಿನ. ಪ್ರಜ್ವಲ್ ದೇವರಾಜ್ ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. 1987 ಬೆಂಗಳೂರಿನಲ್ಲಿ ಜನಿಸಿದ ಪ್ರಜ್ವಲ್ ಅವರು ದೇವರಾಜ್ ಅವರ ಹೆಮ್ಮೆಯ ಪುತ್ರನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ಇಂದು ಕೇವಲ ತಂದೆಯ ಹೆಸರಿನಿಂದ ಅಷ್ಟೇ ಅಲ್ಲ, ತನ್ನದೇ ಆದ ಅದ್ಭುತ ನಟನೆ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಸ್ಯಾಂಡಲ್ವುಡ್ನಲ್ಲಿ ತನಗೊಂದು ವಿಶಿಷ್ಟ ಸ್ಥಾನ ಸಂಪಾದಿಸಿಕೊಂಡಿದ್ದಾರೆ. ಅವರ ಬಾಲ್ಯದ ದಿನಗಳಿಂದ ಹಿಡಿದು ಇತ್ತೀಚಿನ ಸೂಪರ್ ಹಿಟ್ ಸಿನಿಮಾಗಳವರೆಗಿನ ಅವರ ಕಂಪ್ಲೀಟ್ ಜರ್ನಿಯನ್ನು ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಈಗ ಮೊದಲಿಗೆ ಕೇಳಿ ಅವರ ಹಿಟ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಈಗ ನೀವು ಕೇಳುತ್ತಿರುವಂತಹ ಗೀತೆ ಗೆಳೆಯ ಚಿತ್ರದ್ದು. ಸೋನು ನಿಗಮ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದು. ಜಯಂತ್ ಕಾಯ್ಕಿಣಿ ಅವರು ಈ ಒಂದು ಗೀತೆಗೆ ಸಾಹಿತ್ಯ ನೀಡಿದ್ದಾರೆ. ಮನೋಮೂರ್ತಿ ಅವರ ಸಂಗೀತ ಈ ಗೀತೆಗಿದೆ.

ಆತ್ಮೀಯ ಕೇಳಿದರೆ, ಪ್ರಜ್ವಲ್ ದೇವರಾಜ್ ಅವರು ಚಿತ್ರರಂಗಕ್ಕೆ ಬರುವ ಮುನ್ನವೇ ನೃತ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ರು. ಪ್ರಸಿದ್ಧ ನೃತ್ಯ ಶಾಲೆಗಳಲ್ಲಿ ತರಬೇತಿ ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿದ್ದರು. ಪ್ರಜ್ವಲ್ ದೇವರಾಜ್ ಅವರ

ಸಿನಿಮಾ ಎಂಟ್ರಿ ನಿಜಕ್ಕೂ ಸ್ಯಾಂಡಲ್ವುಡ್ನಲ್ಲಿ ಒಂದು ದೊಡ್ಡ ಸದ್ದು ಮಾಡಿತ್ತು. 2007 ಶಶಾಂಕ್ ನಿರ್ದೇಶನದ ಸಿಕ್ಸರ್ ಚಿತ್ರದ ಮೂಲಕ ಇವರು ಹೀರೋ ಆಗಿ ಚಿತ್ರರಂಗಕ್ಕೆ ಭರ್ಜರಿಯಾಗಿ ಪಾದಾರ್ಪಣೆ ಮಾಡಿದರು. ಮೊದಲ ಚಿತ್ರದಲ್ಲೇ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಗೆದ್ದ ಪ್ರಜ್ವಲ್ ಅದೇ ವರ್ಷ ಎ ಹರ್ಷ ನಿರ್ದೇಶನದ ಗ್ಯಾಂಗ್ಸ್ಟರ್ ಡ್ರಾಮಾ ಚಿತ್ರವಾದಂತಹ ಗೆಳೆಯದಲ್ಲಿ ಅತ್ಯುತ್ತಮವಾಗಿ ನಟಿಸಿದರು. ಇವರ ಅತ್ಯುತ್ತಮ ನಟನಾ ಕೌಶಲ್ಯವನ್ನು ಈ ಒಂದು ಚಿತ್ರದಲ್ಲಿ ತೋರಿದರು. ಮೊದಲ ಸಿನಿಮಾಗಳಲ್ಲೇ ತಮ್ಮ ಅದ್ಭುತ ಡ್ಯಾನ್ಸ್ ಮತ್ತು ಆಕ್ಷನ್ ಮೂಲಕ ಭರವಸೆಯ ನಟನಾಗಿ ಹೊರಹೊಮ್ಮಿದರು ಪ್ರಜ್ವಾಲ್ ದೇವರಾಜ್ ಅವರು. ಈಗ ಕೇಳಿ ಮೆರವಣಿಗೆ ಚಿತ್ರದ ಗೀತೆಯನ್ನು ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಪ್ರಜ್ವಲ್ ದೇವರಾಜ್ ಅವರ ಎರಡು ಚಿತ್ರಗಳು ಅಂದರೆ ಸಿಕ್ಸರ್ ಮತ್ತು ಗೆಳೆಯ ಚಿತ್ರಗಳ ಕುರಿತು ಮಾತಾಡಿದೆ. ಅನಂತರ ಪ್ರಜ್ವಲ್ ದೇವರಾಜ್ ಅವರು ಮೆರವಣಿಗೆ ಮತ್ತು ಗಂಗೆ ಬಾರೆ ತುಂಗೆ ಬಾರೆ ಅಂತಹ ಕಮರ್ಷಿಯಲ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾಗಳ ಮೂಲಕ ಯುವ ಪ್ರೇಕ್ಷಕರ ದಂಡನ್ನೇ ತಮ್ಮತ್ತ ಸೆಳೆದರು. ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯುಸಿ ನಟರಾಗಿ ಹೊರಹೊಮ್ಮಿದ್ರು. ಮುರಳಿ ಮೀಟ್ಸ್ ಮೀರಾ, ಸಾಗರ್ ಮತ್ತು ಗಲಾಟೆಯಂತಹ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನು ಸಖತ್ತಾಗಿ ರಂಜಿಸಿದ ಪ್ರಜ್ವಲ್ 2014ರಲ್ಲಿ ತಾವೇ ಸ್ವತಃ ನೀನಾದೇನಾ ಚಿತ್ರದ ಮೂಲಕ ಚಿತ್ರ ನಿರ್ಮಾಣಕ್ಕೂ ಹೆಜ್ಜೆ ಇಟ್ಟರು. ಇದು ಅವರ ಹೋಮ್ ಬ್ಯಾನರ್ನ ಮೊದಲ ಸಿನಿಮಾವಾಗಿತ್ತು. ಕೇವಲ ತಂದೆಯ ಹೆಸರಿನಿಂದಷ್ಟೇ ಅಲ್ಲದೆ ತಮ್ಮದೇ ಆದ ಪರಿಶ್ರಮದಿಂದ ಒಬ್ಬ ಯಶಸ್ವಿ ನಾಯಕ ನಟನಾಗಿ ನೆಲೆ ನಿಂತರು ಪ್ರಜ್ವಲ್ ದೇವರಾಜ್ ಅವರು. ಈಗ ಕೇಳಿ ಅವರದ್ದೇ ಚಿತ್ರ ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆಯನ್ನು ಕುನಾಲ್ ಗಾಂಜಾವಾಲ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೆಳಗರೆ, ನಾವು ಪ್ರಜ್ವಲ್ ದೇವರಾಜ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಪ್ರಜ್ವಲ್ ದೇವರಾಜ್ ಅವರ ಕೆರಿಯರ್ಗೆ ದೊಡ್ಡ ಇಮೇಜ್ ಮೇಕ್ ಓವರ್ ಕೊಟ್ಟಂತಹ ಸಿನಿಮಾ ಅಂದರೆ ಅದು ಚಿತ್ರ ಚೌಕ. ಹೌದು, ತರುಣ್ ಸುಧೀರ್ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚೌಕ ಮೂಲಕ ಅದರಲ್ಲಿನ ಮೊಹಮ್ಮದ್ ಅಲಿ ಪಾತ್ರ ಮತ್ತು ಇವರ ಪರ್ಫಾರ್ಮೆನ್ಸ್ ಎಲ್ಲರ ಮೆಚ್ಚುಗೆ ಗಳಿಸಿತ್ತು. ಆದರೆ ಅವರ ನಟನಾ ಜೀವನದ ಶ್ರೇಷ್ಠ ಮೈಲಿಗಲ್ಲು ಅಂದರೆ 2020 ಜೆಂಟಲ್ಮ್ಯಾನ್ ಸಿನಿಮಾ. ನಾರ್ಕೋಲೆಪ್ಸಿ ಅಂದರೆ ಅತಿಯಾಗಿ ನಿದ್ರೆ ಬರುವಂತಹ ಕಾಯಿಲೆ ಇರುವಂತಹ ವಿಶಿಷ್ಟ ಪಾತ್ರದಲ್ಲಿ ಅಪ್ರತಿಮ ನಟನೆ ತೋರಿದಂತಹ ಪ್ರಜ್ವಲ್ ಅವರಿಗೆ ಪ್ರತಿಷ್ಠಿತ ಸೈಮಾ ಅತ್ಯುತ್ತಮ ನಟ ಕ್ರಿಟಿಕ್ಸ್ ಪ್ರಶಸ್ತಿ ಲಭಿಸಿತು. ಇದು ಅವರ ನಟನ ಕೌಶಲ್ಯತೆಗೆ ಸಿಕ್ಕಂತಹ ಅತಿದೊಡ್ಡ ಮನ್ನಣೆ ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಚೌಕ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆಯನ್ನು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಆತ್ಮೀಯ ಕೇಳುಗರೆ, ಪ್ರಜ್ವಲ್ ದೇವರಾಜ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಪ್ರಜ್ವಲ್ ದೇವರಾಜ್ ಅವರ ಕೌಟುಂಬಿಕ ಹಿನ್ನೆಲೆಯನ್ನು ನೋಡೋದಾದರೆ, ತಂದೆ ಖ್ಯಾತ ಹಿರಿಯ ನಟ ಡೈನಾಮಿಕ್ ಸ್ಟಾರ್ ದೇವರಾಜ್, ಹಾಗೂ ತಾಯಿ ಮಾಜಿ ನಟಿ ಚಂದ್ರಲೇಖ. ಇವರ ಸಹೋದರ ಪ್ರಣವ್ ದೇವರಾಜ್ ಕೂಡ ಚಿತ್ರರಂಗದಲ್ಲಿದ್ದಾರೆ. ಪ್ರಜ್ವಲ್ ಅವರು ಪ್ರಸಿದ್ಧ ಡ್ಯಾನ್ಸರ್ ಮತ್ತು ನಟಿಯಾಗಿರುವಂತಹ ರಾಗಿಣಿ ಚಂದ್ರನ್ ಅವರನ್ನು ವಿವಾಹವಾಗಿದ್ದಾರೆ. ಇತ್ತೀಚೆಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ತತ್ಸಮ ತದ್ಭವ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದ ಪ್ರಜ್ವಲ್ ಮುಂಬರುವ ದಿನಗಳಲ್ಲಿ ಮಾಫಿಯಾದಂತಹ ಸಾಲು ಸಾಲು ಆಕ್ಷನ್ ಚಿತ್ರಗಳೊಂದಿಗೆ ಬರಲಿದ್ದಾರೆ. ಮತ್ತೊಮ್ಮೆ ಡೈನಾಮಿಕ್ ಪ್ರಿನ್ಸ್ಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಣ. ಈಗ ಕೇಳಿ ಅವರದ್ದೇ ನಟನೆಯ ಚಿತ್ರದ ಗೀತೆಯನ್ನು, ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಧನಂಜಯ್ ರಾಜನ್ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಡಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೆಳಗುರೆ, ಇವತ್ತಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ದೇವರಾಜ್ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ ರಾಷ್ಟ್ರಧ್ವಜವನ್ನು ನೀಡಿ ಅವರು ಗೌರವ ಅರ್ಪಿಸಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ವಿಶ್ವದಲ್ಲೇ ಅತ್ಯಾಕರ್ಷಕ ರಾಷ್ಟ್ರೀಯ ಧ್ವಜವೆಂದು ಪ್ರಶಂಸಿಸಲ್ಪಡುವ ನಮ್ಮ ತ್ರಿವರ್ಣ ಧ್ವಜದ ವಿನ್ಯಾಸಕಾರ ಝಂಡಾ ವೆಂಕಯ್ಯ ಎಂದೇ ಕರೆಯಲಾಗುವ ಪಿಂಗಳಿ ವೆಂಕಯ್ಯ ಅವರು ಮೂಲತಃ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯವರು. 1921ರಲ್ಲಿಯೇ ಪಿಂಗಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
0: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ

0: ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್ ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್ ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ನೀವು ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ನಾನು ಪ್ರತಿ ಸಲಿ ಹೇಳ್ತಾ ಇರ್ತೀನಿ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅಂತ. ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802226157. ಮತ್ತೊಂದು ಸಂಖ್ಯೆ 0802226397. ಮತ್ತೊಮ್ಮೆ 0802226157. ಮತ್ತೊಂದು ಸಂಖ್ಯೆ 0802226397. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾದು ಅಂತ ತಿಳಿಸಿ. ನಾವು ನಿಮ್ಮ ಇಚ್ಛೆಯ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ. ಉಳಿದವರು ಕಂಡಂತೆ ಚಿತ್ರದ ಗೀತೆಯೊಂದಿಗೆ ವಿಜಯಪ್ರಕಾಶ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಈಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್, ನನ್ನ ಹೆಸರು ವಿಜಯಮಾಲಾ ಅಂತ.
0: ನಮಸ್ಕಾರ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಎಂಟನೇ ಮೈಲಿಂದ ಮಾತಾಡ್ತಾ ಇದ್ದೀವಿ.
0: ಎಂಟನೇ ಮೈಲಿಂದ ಮಾತಾಡ್ತಾ ಇದ್ದೀರಾ? ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು ಮೇಡಮ್?
1: ಪ್ರಿಯಾ ಸಿನಿಮಾದಿಂದ ಹೇ ಕವಿತೆ ನೀನು ಹಾಡಕ್ಕೆ.
0: ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಪ್ರಿಯ ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರು ಹಾಗೆ ಕೆ.ಜೆ.ಯೇಸುದಾಸ್ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ, ಕ್ಷಮಿಸಿ, ಇಳಯರಾಜ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಈಗ ತಾನೇ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ರು, ಆದರೆ ಅವರ ಕರೆ ಕಟ್ಟಾಗಿದೆ. ಅವರು ಭುಜಂಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರು. ಇದೀಗ ಅವರಿಗಾಗಿ ಭುಜಂಗ ಚಿತ್ರದ ಗೀತೆ, ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಎಸ್ ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಹಾಗೆ ಸಂಗೀತವಿದೆ.

0: ಆತ್ಮೀಯ ಕೆಳಗೊರೆ, ನಾವೀಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿದ್ದೇವೆ. ಇದೀಗ ಇನ್ನೊಬ್ಬ ಕೆಳಗೊರೆ ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ಕೇಳಿಸ್ತಿದ್ಯಾ ಸರ್? ಹಲೋ ಕೇಳಿಸ್ತಿದ್ಯಾ? ಹಲೋ
1: ಹಲೋ, ಏನು ಕೇಳ್ತಾ ಇಲ್ಲ ಸರ್.
0: ಈಗ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಿದ್ಯಾ? ಈಗ ಬೆಂಗಳೂರಿನಿಂದ ಕೆಳಗೊರೊಬ್ಬರು ಕರೆ ಮಾಡಿದ್ರು, ಆದರೆ ಅವರ ಮಾತುಗಳು ನಮಗೆ ಸರಿಯಾಗಿ ಕೇಳ್ತಿಲ್ಲ. ಇದೀಗ ಅವರು ಬಯಸಿದಂತಹ ಗೀತೆ ಮಯೂರ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಚಿವುದಯಶಂಕರ್ ಅವರ ಸಾಹಿತ್ಯ ಹಾಗೆಯೇ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಕೇಳಿ.

0: ಆತ್ಮೀಯ ಕೇಳುಗರು, ಈಗ ನಾವು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿದ್ದೇವೆ. ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ,
1: ಹಲೋ
0: ಸರ್, ಕೇಳಿಸ್ತಿದ್ಯಾ? ಹಲೋ
1: ಹಲೋ
0: ಹಲೋ ಸರ್, ಕೇಳಿಸ್ತಿದ್ಯಾ?
1: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳ್ಳಗೆರೆಯಿಂದ ಮಲ್ಲಪ್ಪ ಶೆಟ್ಟಿ ಸರ್ ಮಾತಾಡೋಣ.
0: ಸರ್ ನಮಸ್ಕಾರ, ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಮಗೆ ಆಡಿದ್ರು.
0: ಹಲೋ ಸರ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ನಿಮಗೆ? ಹಲೋ
1: ಹಲೋ
0: ಸರ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ?
1: ಹಲೋ
0: ಹಲೋ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಇದೀಗ ಅವರಿಗಾಗಿ ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಚಿವುದಯಶಂಕರ್ ಅವರ ಸಾಹಿತ್ಯ ಹಾಗೆ ಎಂ ರಂಗಾರಾವ್ ಅವರ ಸಂಗೀತವಿದೆ.

0: ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ಹಲೋ ಹಲೋ
1: ಹೇಳಿ ಸರ್.
0: ಸರ್ ಕೇಳಿಸ್ತಿದ್ಯಾ? ಹಲೋ ಚಂದ್ರ ಅವರೇ, ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯವಾಗ್ತಿಲ್ಲ. ಈಗ ಚಂದ್ರು ಅವರು ಕರೆ ಮಾಡಿದರು. ಈಗ ಅವರಿಗಾಗಿ ನ್ಯಾಯವೇ ದೇವರು ಚಿತ್ರದ ಗೀತೆಯನ್ನು ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ತಾಂತ್ರಿಕ ಸಮಸ್ಯೆಯಿಂದಾಗಿ ಕರೆಗಳು ಸರಿಯಾಗಿ ಕನೆಕ್ಟ್ ಆಗ್ತಿಲ್ಲ. ಇದೀಗ ಕೇಳಿ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನ ಭರತ್ ಬಿಜೆ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ, ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ರೇಖಾ ಅವರು ಕರೆ ಮಾಡಿದರು. ಅವರು ಶಂಕರ್ ಸುಂದರ್ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಅವರಿಗಾಗಿ ಈಗ ಶಂಕರ್ ಸುಂದರ್ ಚಿತ್ರದ ಗೀತೆ, ಕೆ ಜೆ ಜೇಸುದಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಒಂದು ಗೀತೆಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ಹಾಗೆಯೇ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ ಇದು. ಕೇಳಿ.
1: Thank you.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಜೈರಾಮ ಅವರು ಕರೆ ಮಾಡಿದರು. ಅವರು ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಈಗ ಅವರಿಗಾಗಿ ಈ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆಯೇ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಆತ್ಮೀಯ ಕೆಳಗೊರೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗ ರಾಜ್ಕುಮಾರ್ ಅವರು ಕರೆ ಮಾಡಿದರು. ಅವರು ಗೆದ್ದ ಮಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಈಗ ಅವರಿಗಾಗಿ ಈ ಚಿತ್ರದ ಗೀತೆ ಎಸ್ ಜಾನಕಿ ಹಾಗೂ ಸಂಗಡಿಗರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಚಕ್ರವರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು ಈಗ ಕೇಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾದಲ್ಲಿ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ, ತಮ್ಮ ಸಾಧನೆಗೆ ಇಸ್ರೋ ಸಂಸ್ಥೆ ನೀಡಿದ ಬೆಂಬಲಕ್ಕಾಗಿ ತಾವು ಚಿರಋಣಿಯಾಗಿರುವುದಾಗಿ ತಿಳಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಅವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪ ಮಾಡಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ ಸಾವಿರಾರು ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ರಾಜಸ್ಥಾನದ ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟನೆ ಮಾಡಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಿಕೋ ಫ್ಯೂರಿ ಮೋಜಿ ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿಯವರು ಪೆರುವಿನೊಂದಿಗೆ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ದರಾಗಿರುವುದಾಗಿ ಹೇಳಿದ್ದಾರೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಕ್ರಿಕೆಟ್ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಜರುಗಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಮ್ಮ ಶ್ರೋತೃಗಳು ಕಳಿಸಿರುವಂತಹ ಸಂದೇಶಗಳನ್ನು ಓದುವಂತಹ ಸಮಯ. ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಹರಿಹರ ನಗರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಇನ್ನು ಇಂದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಪ್ರಜ್ವಲ್ ದೇವರಾಜ್ ಅವರ ಕುರಿತಾದ ಮಾಹಿತಿ ಇಷ್ಟ ಆಯಿತು ಅಂತ ಗೌರಿಬಿದನೂರಿಂದ ಸುರೇಶ್ ಭಟ್ ಅವರ ಸಂದೇಶ ಬಂದಿದೆ. ಇನ್ನು ಗುಳೆಗುಡ್ಡದಿಂದ ವಿರೂಪಾಕ್ಷ ಅವರು ಸಂದೇಶ ಕಳಿಸಿದ್ದಾರೆ. ಇನ್ನು ಹಾಗೆ ಧಾರವಾಡದಿಂದ ರೇಖಾ ಅವರು, ತಿಪಟೂರಿನಿಂದ ಶೀಲಾ ಮೋಹನ್ ರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೆಂಗಳೂರು ಕಮ್ಮನಹಳ್ಳಿಯಿಂದ ವಿಜಯಕುಮಾರ್ ಅವರು ತಮ್ಮ ಸಂದೇಶ

0: ಕಳಿಸಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರಿಗೆ ನಮ್ಮ ಕಡೆಯಿಂದ ಜನ್ಮದಿನದ ಶುಭಾಶಯಗಳು ಅಂತ. ಇನ್ನು ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರಿಗೆ ತುಂಬ ಇಷ್ಟ ಆಗ್ತಾ ಇದ್ದಾವೆ ಅಂತ ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸಿಂಧನೂರು ಸುರೇಶ್ ಅವರು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪಿವೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲ ಸಂದೇಶಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಈಗ
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಒಂದು ಗೀತೆಯನ್ನ ಕೇಳೋಣ. ಆ ನಂತರ 1:10 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ. ಈಗ ಕೇಳಿ ಗಾಳಿಪಟ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಹಾಗೂ ಅನಿರುದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ 1:10 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಝರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನ ಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ್ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6ರಿಂದ 8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10 ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7 ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್

ನಡುವಿನ ಎರಡನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ ಮೂರನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ ಎರಡು ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ ಎರಡು ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶನಿವಾರ. ಶನಿವಾರದ ವಿಶೇಷ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮಕ್ಕೆ ನೀವು ಸಂದೇಶ ಕಳಿಸಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳಬಹುದು. ನೀವು ಸಂದೇಶ ಕಳಿಸಬೇಕಾಗಿರುವಂತಹ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029. ಮತ್ತೊಮ್ಮೆ 9483091029. ಈ ಒಂದು ಸಂಖ್ಯೆಗೆ, ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ಮೊದಲಿಗೆ ಕೇಳಿ ಬಚ್ಚನ್ ಚಿತ್ರದ ಗೀತೆಯನ್ನು. ಸೋನು ನಿಗಮ್ ಹಾಗೆಯೇ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೆಯೇ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪ್ತಿವೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತೇನೆ. ಈಗ ಸಂದೇಶವನ್ನು ಕಳಿಸ್ತಿರುವಂತಹ ನಮ್ಮ ಕೇಳುಗರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಬೋಳನಮಕ್ಕಿ ಹೊನ್ನಾವರದಿಂದ ಗಜಾನನ ಭಟ್ ಅವರು ಸಂದೇಶ ಕಳಿಸಿದ್ದಾರೆ. ಮಹೇಶ್ ಅವರು ಹೊಸೂರು ಶಿಕಾರಿಪುರದಿಂದ, ಇನ್ನು ಹಲಸೂರು ರಾಜೇಶ್ ಅವರು ಶ್ರೀಕೃಷ್ಣ ದೇವರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಇನ್ನು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಲ್ಸನ್ ಗಾರ್ಡನ್ನಿಂದ ವಿಜಯ್ ಅವರ ಸಂದೇಶ ಬಂದಿದೆ. ಹಾಗೆ ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ವಟಾರ ಅವರ ಸಂದೇಶ, ಇನ್ನು ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ ಸಹ ಬಂದಿದೆ. ಇನ್ನು ಅನೇಕರ ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದ್ದಾವೆ. ಈಗ ನಿಮಗಾಗಿ ಯುದ್ಧ ಕಾಂಡ ಚಿತ್ರದ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯವಿದೆ.

ಆತ್ಮೀಯ ಕೇಳುಗರೆ, ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ನಾವು ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈಗ ಸಂದೇಶ ಕಳಿಸಿದರೆ ಹಿರೇಮಠ ಕಲಾವತಿಯವರು ರಾಯಭಾಗ ತಾಲೂಕಿನಿಂದ, ಹಾಗೆಯೇ ಇನ್ನೂ ಅನೇಕರ ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದ್ದಾವೆ. ತೇಜಸ್ವಿನಿ ಯಶವಂತ್ ಅವರು ಚಂದನ ಕುಂಟೆಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಬೆಂಗಳೂರಿನಿಂದ ರಚಿತಾ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ, ಹಾಗೆಯೇ ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರದಿಂದ ತಮ್ಮ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ, ಇನ್ನು ಹಾಗೆಯೇ ರೋಹಿಣಿ ಮೋಹನ್ ಅವರು ಹಳೆ ಹುಬ್ಬಳ್ಳಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಶ್ರೀನಗರದ ಮಧು ಅವರ ಸಂದೇಶ ಸಹ ನಮ್ಮನ್ನು ತಲುಪಿದೆ. ಈಗ ನಿಮ್ಮ ಇಷ್ಟದ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಸೀತಾರಾಮು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ

ಆತ್ಮೀಯ ಕೇಳುಗರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದ್ದಾವೆ. ಈಗ ಇನ್ನೂ ಕೆಲ ನಮ್ಮ ಆತ್ಮೀಯ ಕೇಳುಗರು ಸಂದೇಶ ಕಳಿಸಿದ್ದಾರೆ. ಸುಭಾಂಕುರಿ ಹಂಪಸಾಗರದಿಂದ, ಇನ್ನು ಹಾಗೆ ಕೆಂಪರಾಜ್ ಅವರು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾಗರತ್ನ ಅವರ ಸಂದೇಶ ಬಂದಿದೆ. ಇನ್ನು ಚೈತ್ರ ಡಿ ಎಂ ಅವರು ನೆಲಮಂಗಲ ತಾಲೂಕಿನಿಂದ ತಮ್ಮ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸ್ನೇಹ ಸುಧಾಕರ್ ಅವರು ಒಡಗೊಪ್ಪಳದಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಇನ್ನು ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆ, ಇವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ವರಲಕ್ಷ್ಮಿ ಪೀಣ್ಯ, ನಿಮ್ಮ ಸಂದೇಶ ಸಹ ಬಂದಿದೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈಗ ಕೇಳಿ ಅನುಪಮ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಅಶ್ವಥ್ ವೈದೇಹಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಈಗ ಸಂದೇಶ ಕಳಿಸಿದ್ದಾರೆ ನಂಜನಗೂಡು ತಾಲೂಕು ಸಿಂಧುವಲ್ಲಿ ಗ್ರಾಮದ ಎಸ್ ಎಂ ಮಹೇಶ್ ಅವರು, ಹಾಗೆಯೇ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಶ್ರೀಶೈಲ ಅವರು, ಇನ್ನು ಮೇಘ ಅವರು, ಎಸ್ ಎಂ ಶೋಭಾ ಅವರು ಹಾಸನದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಶಂಕರ ಮಠದಿಂದ ಶಿವಶಂಕರ್ ವೇದಾವತಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಗಗನ್ ರಾಜ್ಕುಮಾರ್ ಅವರು ಮಾರಿಕಣಿವೆಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಈಗ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ಬಂದು ತಲುಪುತ್ತಿವೆ. ಈಗ ಒಂದು ಗೀತೆಯನ್ನು ಕೇಳೋಣ. ಹಾವಿನ ಹೆಡೆ ಚಿತ್ರದ ಗೀತೆಯನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಕಜ್ಜುಂ ತಕದಿಮಿ ತಕಜಣು ತಕದಿಮಿ ತಕಜಣು ತಾಂ ತತ್ತುಂ ತೀಂ ತತ್ತೈ ತಾಂ ತತ್ತುಂ ತೀಂ ತತ್ತುಂ ತೈ ತುಂಟರ ಕಂಡರೇ ತಾಕು ಕಜ್ಜುಂ ಕುಂ ಕುಂ ಕುಂ ಕುಂ ತರಿಕ ಕಜ್ಜುಂ ಜಂ ಜಂ ಜಂ ಜಂ ತಾಕು ಕಜ್ಜುಂ ಕುಂ ತರಿಕ ಕಜ್ಜುಂ ಕುಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ತುಂಟರ ಕಂಡರೇ ದಿತ್ತಳಾಂಗ ದಿತ್ತಳಾಂಗ ದಿತ್ತಳಾಂಗ ತಕಿತ ತಕಿ

0: ಚಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ತಾನು ಹಿಂದೆ ಎಂದು ತಿಂದು ಎಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಆತ್ಮೀಯ ಕೇಳುಗರೆ, ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಿಮ್ಮ ಸಂದೇಶಗಳೆಲ್ಲ ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವು ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ನಿಮ್ಮ ಸಂದೇಶಗಳಿಗೆ ಅನುಸಾರವಾಗಿ ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಈಗ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಧಾರವಾಡದಿಂದ ರೇಖಾ ಅಕ್ಕಿಯವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆಯೇ ನುಂಕಪ್ಪ ಕಾಂಬಡೆಯವರು ಮೊಳಕಾಲ್ಮೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಅರ್ಪಿತಾ ಹೊಸಮನಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಚಿಕ್ಕೋಡಿಯಿಂದ. ಇನ್ನು ಸುಳ್ಯದಿಂದ ಅಂಕೇಶ್ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸೋಲಾಪುರ ಜಿಲ್ಲೆಯಿಂದ ಅಕ್ಕಲಕೋಟೆ ತಾಲೂಕಿನಿಂದ ಈರಣ್ಣ ಜೇವೂರ್ ಅವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹೇಳಬೇಕು ನಿಮಗೇನಪ್ಪ ಅಂದರೆ ದಯಮಾಡಿ ಸಂದೇಶದ ಅಂದರೆ ಏನು ನಿಮ್ಮ ಕೋರಿಕೆಯ ಗೀತೆ ಇರುತ್ತೆ ಅದರ ಜೊತೆಗೆ ನಿಮ್ಮ ಹೆಸರುಗಳನ್ನು ಆದಷ್ಟು ಕಳಿಸಿಕೊಡೋದಕ್ಕೆ ಪ್ರಯತ್ನಿಸಿ. ಯಾಕಂದರೆ ನಾವು ಓದಲಿಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೊನ್ನಾಳಪ್ಪ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಈಗ ಕೇಳೋಣ ಬೆಳ್ಳಿಮೋಡ ಚಿತ್ರದ ಗೀತೆಯನ್ನು. ಈ ಒಂದು ಗೀತೆಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದು ದರಾ ಬೇಂದ್ರೆ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಾಗೆ ಈ ಒಂದು ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ನನ್ನ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ, ಇದು ನನ್ನ ಇಷ್ಟದ ಗೀತೆ ಅಂತ. ಹಾಗೆಯೇ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಶ್ರೀಕಾಂತ್ ಪೂಜಾರವರು ಮುಂಡರಗಿಯಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಪುತ್ರ ಬಾಬು ಅವರು ಚಿತ್ರದುರ್ಗ ಜಿಲ್ಲೆಯಿಂದ ನಿಮ್ಮ ಸಂದೇಶ ತಲುಪಿದೆ. ಹಾಗೆಯೇ ಇನ್ನೂ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಇನ್ನು ಜಿ ಎಸ್ ಭೋಜರಾಜು ಸುಧಾ ಅವರ ಸಂದೇಶ ನಮ್ಮನ್ನು ತಲುಪಿದೆ. ರಮೇಶ ಅವರು ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಅನೇಕರು ಸಂದೇಶಗಳನ್ನು ಕಳಿಸ್ಕೊಡ್ತಿದ್ದೀರಿ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೀನಿ. ಹರೀಶ್ ಮಲ್ಲೇಶ್ವರ ಇಂದ ತಮ್ಮ ಸಂದೇಶ ಸಹ ಬಂದಿದೆ. ಖಂಡಿತ ಈಗ ಕೇಳಿ ಬೆಳ್ಳಿಮೋಡ ಚಿತ್ರದ, ಕ್ಷಮಿಸಿ, ಹೆಣ್ಣೆಲೆ ಚಿಗುರಿದಾಗ ಚಿತ್ರದ ಗೀತೆಯನ್ನು ಕೇಳಿ. ಪಿ ಸುಶೀಲ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ, ರಾಜನ್ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳಿದ್ರೆ, ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮವನ್ನು ಇಷ್ಟು ಹೊತ್ತಿನವರೆಗೂ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ.
1: ಭಾರತ, ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ

ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಕೇಳ್ತಾ ಇದ್ರ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 2:15. ಈಗ ಕೇಳಿ ವಾರಾಂತ್ಯ ವಿಶೇಷ ಗೀತೆಗಳನ್ನ. ಮೊದಲಿಗೆ ಇಂದ್ರಜಿತ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯವಿದೆ.

ಈಗ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನ ರಾಜೇಶ್ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ಕೇಳಿ ಗುರು ಈ ಚಿತ್ರದ ಗೀತೆ. ನಾನು ಡಾಕ್ಟರ್ ರಾಜ್ಕುಮಾರ್ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಚಿಗುದಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000 ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7 ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit, I wore all my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Never ever feel that you are missed out in anything. Okay, that I've joined the wrong degree, I've joined this thing, oh, I wish I was there. You are perfectly where you are. 1.8 billion people, out of that, 1.4 billion. That is, you are born in this great country. Out of that, you are in this great city of Bangalore. And out of that, imagine you are the chosen few to be sitting in front of this galaxy of stars out here. How lucky are you? You are already ahead of the curve.
0: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾಕ್ಟರ್ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 621,193 ಅಂದರೆ 68.05% ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ

ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯಾಗಿದೆ 2:41:20. ಈಗ ಚಿತ್ರತಾನ ಕಾರ್ಯಕ್ರಮ. ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಮನದ ಕಡಲು. ಹೌದು, ಮನದ ಕಡಲು ಚಿತ್ರವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದ್ದು. ಇದು 2025 March 28 ಬಿಡುಗಡೆಯಾಗಿತ್ತು. ಈ ಒಂದು ಚಿತ್ರಕ್ಕೆ ಸಂತೋಷ್ ರೈ ಪತಾಜೆ ಅವರ ಛಾಯಾಗ್ರಹಣವಿದ್ದು, ವಿ ಹರಿಕೃಷ್ಣ ಅವರು ಚಿತ್ರದ ಎಲ್ಲ ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಸುಮುಖ, ರಾಶಿಕಾ ಶೆಟ್ಟಿ, ರಂಗಾಯಣ ರಘು, ದತ್ತಣ್ಣ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಗೀತೆಗಳಿಗೆ ಸಂಜಿತ್ ಹೆಗಡೆ, ವಿ ಹರಿಕೃಷ್ಣ, ಪ್ರಾರ್ಥನಾ, ವಿಜಯ್ ಪ್ರಕಾಶ್, ಶ್ರೀಲಕ್ಷ್ಮಿ ಬೆಳ್ಮಣ್ಣು, ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ. ಈಗ ಈ ಚಿತ್ರದ ಗೀತೆಗಳನ್ನು ಕೇಳೋಣ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಹಾಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3 ಗಂಟೆಯಿಂದ 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಆ ನಂತರ 4 ಗಂಟೆಯಿಂದ 5 ಗಂಟೆಯವರೆಗೆ ಕೇಳುವಿರಿ ಪರಿಮಳ ಮುಕ್ತ ಮಾತು. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ.

ಆತ್ಮೀಯ ಕೇಳುಗರೆ, ಈಗ ಸಮಯ 4:01:30. ಈಗ ನೀವು ಕೇಳುವಿರಿ ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಆತ್ಮೀಯ ಕೇಳುಗರೆ, ಕನ್ನಡ ಸಿನಿಮಾರಂಗ ಮತ್ತು ಸಾಹಿತ್ಯದ ನಡುವಿನ ಸಂಬಂಧ ಅತ್ಯಂತ ಗಾಢವಾದದ್ದು. ಆರಂಭದ ದಿನಗಳಿಂದಲೂ ಕನ್ನಡ ಚಲನಚಿತ್ರಗಳು ಪ್ರೇಕ್ಷಕರನ್ನ ಆಕರ್ಷಿಸುವುದಕ್ಕಾಗಿ ಕಾದಂಬರಿಗಳನ್ನು ಆಧಾರವಾಗಿಟ್ಟುಕೊಂಡೇ ಮುಂದೆ ಬಂದಿವೆ. ಸಾಹಿತ್ಯ ಜೀವನದ ದರ್ಶನವನ್ನು ಮಾಡಿಸಿದರೆ ಸಿನಿಮಾ ಅದನ್ನು ದೃಶ್ಯ ರೂಪದಲ್ಲಿ ಕಟ್ಟಿಕೊಡುತ್ತೆ. ಸಾಹಿತ್ಯ ಜೀವನದ ದರ್ಶನವನ್ನು ಮಾಡಿಸಿದರೆ ಸಿನಿಮಾ ಅದನ್ನು ದೃಶ್ಯ ರೂಪದಲ್ಲಿ ಕಟ್ಟಿಕೊಡುತ್ತೆ. ಕಾದಂಬರಿಯೊಂದನ್ನು ಸಿನಿಮಾವಾಗಿಸುವಾಗ ಕೇವಲ ಕಥೆಯನ್ನು ಹೇಳೋದಷ್ಟೇ ಅಲ್ಲ, ಅದರಲ್ಲಿನ ಭಾವನೆಗಳು, ಪಾತ್ರಗಳ ಆಂತರಿಕ ಸಂಘರ್ಷಗಳು ಮತ್ತು ಲೇಖಕನ ಸಿದ್ಧಾಂತವನ್ನು ತೆರೆ ಮೇಲೆ ತರುವಂತಹ ಜವಾಬ್ದಾರಿ ನಿರ್ದೇಶಕನದ್ದಾಗಿರುತ್ತೆ. ಕನ್ನಡದಲ್ಲಿ ಈ ಪ್ರಯೋಗಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ. ಸಾಹಿತ್ಯದ ಅಡಿಪಾಯವಿದ್ದ ಸಿನಿಮಾಗಳು ದಶಕಗಳ ನಂತರವೂ ಪ್ರೇಕ್ಷಕರ ನೆನಪಿನಲ್ಲಿ ಉಳಿಯಲು ಕಾರಣ ಅವುಗಳಲ್ಲಿದ್ದಂತಹ ಕಥಾವಸ್ತುವಿನ ಗಟ್ಟಿತನ ಮತ್ತು ಸಾರ್ವಕಾಲಿಕ ಮೌಲ್ಯಗಳು. ಈ ಸಂಬಂಧವು ಸಿನಿಮಾಗೆ ಒಂದು ಘನತೆಯನ್ನು ತಂದುಕೊಟ್ಟಿದೆ ಎಂದರೆ ತಪ್ಪಾಗೋದಿಲ್ಲ.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ನೀವು ಕೇಳಿದಂತಹ ಅಂತ ಚಿತ್ರದ ಗೀತೆಯನ್ನು ಈಗ ನೀವು ಕೇಳಿದ್ರಲ್ಲ, ಈ ಅಂತ ಚಿತ್ರವನ್ನು ಸಹ ಕಾದಂಬರಿ ಆಧಾರಿತವಾಗಿಯೇ, ಕಾದಂಬರಿ ಆಧಾರಿತ ಚಿತ್ರ ಅಂತ ಸಹ ಹೇಳ್ಬೋದು. ಯಾಕಂದರೆ ಈ ಒಂದು ಚಿತ್ರವನ್ನು ಹೆಚ್ ಎನ್ ಅನಂತರಾಮ್ ಅವರು ಬರೆದಿದ್ದಾರೆ. ಆ ಒಂದು ಕಾದಂಬರಿಯ ಹೆಸರು ಸಹ ಅಂತ ಅಂತ. ಈ ಒಂದು ಕಾದಂಬರಿಯನ್ನು ಮೂಲವಾಗಿಟ್ಟುಕೊಂಡು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಾಗಿತ್ತು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಶಿವರಾಮ್ ಕಾರಂತರು, ಎಸ್ ಎಲ್ ಭೈರಪ್ಪ, ತರಾಸು ಅವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರಂತಹ ದಿಗ್ಗಜರ ಕೃತಿಗಳು ಸಿನಿಮಾಗೆ ಆಕರಗಳಾಗಿವೆ ಅಂದರೆ ತಪ್ಪಾಗೋದಿಲ್ಲ. ನಿರ್ದೇಶಕರು ಕಾದಂಬರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಮನರಂಜನೆಯನ್ನು ಮಾತ್ರ ಅಲ್ಲದೆ ಅದರಲ್ಲಿರುವಂತಹ ಸಾಮಾಜಿಕ ಸಂದೇಶವನ್ನು ಸಹ ಗಮನಿಸ್ತಾರೆ. ಈ ಕೃತಿಗಳು ವೈವಿಧ್ಯಮಯವಾಗಿವೆ. ಕೆಲವೊಂದು ಗ್ರಾಮೀಣ ಸೊಗಡನ್ನು ಬಿಂಬಿಸಿದರೆ ಇನ್ನೂ ಕೆಲವು ಮನುಷ್ಯನ ಮನಸ್ಸಿನ ಜಟಿಲತೆಯನ್ನು ವಿಶ್ಲೇಷಿಸುತ್ತವೆ. ಲೇಖಕರು ತಮ್ಮ ಕಾದಂಬರಿಗಳಲ್ಲಿ ಹೆಣದಂತಹ ಪಾತ್ರಗಳ ವೈವಿಧ್ಯತೆ ಮತ್ತು ಸಂಭಾಷಣೆಗಳ ಚುರುಕುತನ ಸಿನಿಮಾಕ್ಕೆ ಒಂದು ಜೀವ ತುಂಬುತ್ತೆ. ಸಾಹಿತ್ಯಿಕ ಕೃತಿಗಳನ್ನು ಆಯ್ದುಕೊಳ್ಳುವಾಗ ನಿರ್ದೇಶಕರಿಗೆ ಒಂದು ರೀತಿಯಾದಂತಹ ಭದ್ರತೆ ಇರುತ್ತದೆ. ಯಾಕಪ್ಪ ಅಂದರೆ ಆ ಕತೆ ಈಗಾಗಲೇ ಓದುಗರಲ್ಲಿ ನೆಲೆ ಕಂಡುಕೊಂಡಿರುತ್ತೆ. ಸೃಜನಶೀಲ ನಿರ್ದೇಶಕರು ಈ ಕಾದಂಬರಿಗಳನ್ನು ತೆರೆಯ ಮೇಲೆ ಮನಸ್ಸೃಷ್ಟಿಸುವಾಗ ತಮ್ಮದೇ ಆದ ದೃಷ್ಟಿಕೋನವನ್ನು ಸೇರಿಸಿ ಅದಕ್ಕೆ ಹೊಸ ಆಯಾಮವನ್ನು ಕೊಡ್ತಾರೆ ಅನ್ನುವಂಥದ್ದು ವಿಶೇಷ ಇಲ್ಲಿ.

ಆತ್ಮೀಯ ಕೇಳುಗರೆ, ಈಗ ನೀವು ಕೇಳಿದಂತಹ ಗೀತೆ ಅನುರಕ್ತೆ ಚಿತ್ರದ್ದು. ಈ ಒಂದು ಗೀತೆಗೆ ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದರು. ಈ ಒಂದು ಗೀತೆಗಳನ್ನು ದೊಡ್ಡರಂಗೇಗೌಡರು ಬರೆದಿದ್ದು, ಅಶ್ವಥ್ ವೈದ್ಯ ಅವರು ಈ ಒಂದು ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಈ ಒಂದು ಏನು ಚಿತ್ರ ಇದೆ ಅನುರಕ್ತೆ ಸಹ ವ್ಯಾಸರಾಯ ಬಲ್ಲಾಳ ಅವರು ಬರೆದಂತಹ ಕಾದಂಬರಿಯೇ ಆಗಿತ್ತು. ಆ ಒಂದು ಕಾದಂಬರಿಯ ಹೆಸರಿನಿಂದಲೇ ಈ ಒಂದು ಚಿತ್ರದ ಹೆಸರನ್ನು ಸಹ ಇಟ್ಟಿದ್ದಾರೆ. ಆತ್ಮೀಯ ಕೇಳುಗರೆ, ವಿಶೇಷವಾಗಿ ಕಾದಂಬರಿಗಳನ್ನು ಚಿತ್ರವಾಗಿಸಿದ್ದಂತಹ ಆಗಿಸುವಂತಹ ವೇಳೆ, ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ವುಮೆನ್ ಓರಿಯೆಂಟೆಡ್ ಅಂದರೆ ಮಹಿಳಾ ಪ್ರಧಾನವಾಗಿ ನೋಡೋದಾದರೆ, ನಾವು ವಿಶೇಷವಾಗಿ ತ್ರಿವೇಣಿ ಅವರು ನಮಗಿಲ್ಲಿ ಕಂಡು ಬರ್ತಾರೆ. ತ್ರಿವೇಣಿಯವರ ಕಾದಂಬರಿಗಳು ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿಸಿದವು. ಅವರ ಬೆಳ್ಳಿಮೋಡ ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾ ಅಂದಿನ ದಿನಗಳಲ್ಲಿ ಭಾರಿ ಯಶಸ್ಸನ್ನು ಕಂಡಿತು. ತ್ರಿವೇಣಿಯವರು ತಮ್ಮ ಕಾದಂಬರಿಗಳಲ್ಲಿ ಸ್ತ್ರೀಪರ ದೃಷ್ಟಿಕೋನ ಮತ್ತು ಮನೋವೈಜ್ಞಾನಿಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದರು. ಬೆಳ್ಳಿಮೋಡ ಸಿನಿಮಾದಲ್ಲಿಯೂ ಸಹ ಪಾತ್ರಗಳ ಮನಸ್ಥಿತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಕಟ್ಟಿಕೊಡಲಾಗಿದೆ. ಸ್ತ್ರೀಯರ ಸಂವೇದನೆಗಳು, ಅವರ ಬದುಕಿನ ಏರಿಳಿತಗಳು ಮತ್ತು ಸಾಮಾಜಿಕ ಕಟ್ಟುಪಾಡುಗಳ ನಡುವೆ ಅವರು ಹೇಗೆ ನಲುಗ್ತಾರೆ ಅನ್ನೋದನ್ನು ಈ ಸಿನಿಮಾ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತದೆ. ಅಂದಿನ ಕಾಲದಲ್ಲಿ ತಾಂತ್ರಿಕ ಸೌಲಭ್ಯಗಳು ಕಡಿಮೆ ಇದ್ದರೂ ಸಹ ಕಥೆಯ ಬಲದಿಂದಾಗಿ ಈ ಸಿನಿಮಾ ಜನಮಾನಸದಲ್ಲಿ ಅಚ್ಚಳಿದಂತೆ ಉಳಿದುಕೊಂಡಿದೆ. ಸಾಹಿತ್ಯಿಕ ಕೃತಿಯನ್ನು ದೃಶ್ಯರೂಪಕ್ಕೆ ತರುವಾಗ ಹೇಗೆ ಜನಪ್ರಿಯಗೊಳಿಸಬಹುದು ಎಂಬುದಕ್ಕೆ ತ್ರಿವೇಣಿಯವರ ಕಾದಂಬರಿಗಳೇ ಸಾಕ್ಷಿ ಅಂತ ಹೇಳ್ಬೋದು.

ಆತ್ಮೀಯ ಕೇಳುಗರೆ, ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ತಾನೇ ತ್ರಿವೇಣಿ ಅವರ ಕಾದಂಬರಿಗಳ ಕುರಿತಾಗಿ ನಾನು ಹೇಳಿದೆ. ಅಷ್ಟೇ ಪ್ರಾಮುಖ್ಯತೆ ಇರುವಂತಹ ಇನ್ನೊಬ್ಬ ಪ್ರಮುಖ ಕಾದಂಬರಿಕಾರ ಅಂದರೆ ಅದು ತರಾಸು ಅವರು. ಹೌದು, ತರಾಸು ಅಂದರೆ ಸಾಹಿತ್ಯ ಲೋಕದ ಒಂದು ದಿಟ್ಟ ಹೆಸರು. ಅವರ ಕಾದಂಬರಿಗಳಲ್ಲಿ ಅಂದಿನ ಸಮಾಜದ ವಾಸ್ತವಿಕತೆ ಇರ್ತಿತ್ತು. ಹಂಸಗೀತೆ, ಚಂದವಳ್ಳಿಯ ತೋಟದಂತಹ ಕೃತಿಗಳನ್ನು ಆಧರಿಸಿ ಬಂದಂತಹ ಸಿನಿಮಾಗಳು ತೆರೆಯ ಮೇಲೆ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವು. ಸಮಾಜದ ಮೌಢ್ಯಗಳು, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಅವರು ತಮ್ಮ ಕಾದಂಬರಿಗಳಲ್ಲಿ ನೇರವಾಗಿ ಚರ್ಚಿಸಿದರು. ಇದನ್ನು ಸಿನಿಮಾವಾಗಿಸುವಾಗ ನಿರ್ದೇಶಕರು ಅಷ್ಟೇ ಎಚ್ಚರಿಕೆಯಿಂದ ಮತ್ತು ದಿಟ್ಟತನದಿಂದ ಪಾತ್ರಗಳನ್ನು ರೂಪಿಸಿದರು. ತರಾಸು ಅವರ ಕಾದಂಬರಿಗಳಲ್ಲಿನ ಪಾತ್ರಗಳು ಬರೀ ಕಲ್ಪನೆಯಲ್ಲ, ಅವು ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜದ ಪ್ರತಿಬಿಂಬಗಳು ಅಂದರೆ ತಪ್ಪಾಗೋದಿಲ್ಲ. ಸಿನಿಮಾ ಪ್ರೇಕ್ಷಕರಿಗೆ ಕೇವಲ ಮನರಂಜನೆ ನೀಡದೆ ಅವರನ್ನು ಚಿಂತೆಗೆ ಹಚ್ಚುವಂತಹ ಕೆಲಸವನ್ನು ತರಾಸು ಅವರ ಕಾದಂಬರಿ ಆಧಾರಿತ ಸಿನಿಮಾಗಳು ಬಹಳ ಪರಿಣಾಮಕಾರಿಯಾಗಿ ಮಾಡಿದವು. ಇಂದಿನ ನಿರ್ದೇಶಕರಿಗೂ ಇಂತಹ ಕಥೆಗಳು ಹೊಸ ಸ್ಫೂರ್ತಿಯನ್ನು ನೀಡುತ್ತವೆ ಅನ್ನೋದು ನಿಜಕ್ಕೂ ಸತ್ಯ.

ಆತ್ಮೀಯ ಕೇಳುಗರೆ, ನಾವು ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ತಾನೇ ತರಸು ಅವರ ಏನು ಕಾದಂಬರಿ ಆಧಾರಿತ ಚಿತ್ರಗಳಾದಂತಹ ಹಂಸಗೀತೆ, ಚಂದ್ರವಳ್ಳಿಯ ತೋಟದ ಕುರಿತಾಗಿ ನಾನು ಈಗ ತಾನೇ ಮಾತಾಡಿದೆ. ಇನ್ನು ಶಿವರಾಮ ಕಾರಂತರ ಕುರಿತಾಗಿ ಮಾತಾಡ್ತಾ ಹೋಗೋದಾದರೆ, ಅವರು ಸಹ ಏನು ಕಾದಂಬರಿ ಆಧಾರಿತ, ಅವರ ಕಾದಂಬರಿ ಆಧಾರಿತ ಚಿತ್ರ ಸಹ ಬಂದಿದೆ. ಅದು ಚೋಮನದುಡಿ. ಇದು ಕಾದಂಬರಿ ಕೇವಲ ಒಂದು ಸಾಹಿತ್ಯಿಕ ಕೃತಿಯಲ್ಲ, ಅದೊಂದು ಸಾಮಾಜಿಕ ಹೋರಾಟದ ಸಂಕೇತ ಅಂತಲೇ ಹೇಳ್ಬೋದು. ಮತ್ತು ಭಾರತೀಯ ಸಿನಿಮಾ ರಂಗದಲ್ಲೇ ಒಂದು ಮೈಲಿಗಲ್ಲಾಯಿತು ಈ ಒಂದು ಕಾದಂಬರಿ ಅಂದರೆ ತಪ್ಪಾಗಲಾರದು. ದಲಿತರ ಬವಣೆ, ಭೂಮಿಯ ಮೇಲಿನ ಹಕ್ಕು ಮತ್ತು ಮೇಲ್ವರ್ಗದವರ ಶೋಷಣೆಯನ್ನು ಅದ್ಭುತವಾಗಿ ಒಂದು ತೀವ್ರತರವಾಗಿ ತೆರೆಯ ಮೇಲೆ ತಂದಿದ್ದು ಸಹ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಅಂತಲೇ ಹೇಳ್ಬೋದು. ಚೋಮನೆಂಬ ಪಾತ್ರದ ಮೂಲಕವಾಗಿ ಇಡೀ ವ್ಯವಸ್ಥೆಯ ಕ್ರೌರ್ಯವನ್ನು ಕಾರಂತರು ಅನಾವರಣಗೊಳಿಸಿದರು. ಈ ಸಿನಿಮಾ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಮೌನವನ್ನು ಸೃಷ್ಟಿಸಿ ಸಾಮಾಜಿಕ ಅಸಮಾನತೆಯ ಬಗ್ಗೆ ಗಂಭೀರವಾಗಿ ಯೋಚಿಸುವಂತೆ ಮಾಡಿತ್ತು. ಸಾಹಿತ್ಯಿಕ ಮೌಲ್ಯವನ್ನು ಉಳಿಸಿಕೊಂಡು ಸಿನಿಮಾವನ್ನು ಕಲಾತ್ಮಕವಾಗಿ ರೂಪಿಸಲು ಸಾಧ್ಯ ಎಂಬುದಕ್ಕೆ ಚೋಮನ ದುಡಿ ಒಂದು ಸಶಕ್ತ ಸಾಕ್ಷಿ. ಹಾಗೆಯೇ ಚಿಗುರಿದ ಕನಸು ಎನ್ನುವಂತಹ ಕಾದಂಬರಿಯಲ್ಲೂ ಸಹ ಅದ್ಭುತವಾದಂತಹ ಹಳ್ಳಿಯ ಕಥೆಯನ್ನು ಕಟ್ಕೊಡ್ತಾರೆ ಶಿವರಾಮ ಕಾರಂತರು. ಈಗ ಅವರದ್ದೇ ಕಾದಂಬರಿ ಆಧಾರಿತ ಚಿತ್ರದ ಗೀತೆಯನ್ನು ಈಗ ಕೇಳೋಣ.

ಆತ್ಮೀಯ ಕೇಳುಗರೆ, ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ತಾನೇ ನಾವು ಶಿವರಾಮ ಕಾರಂತರ ಚಿಗುರಿದ ಕನಸು, ಚೋಮನ ದುಡಿಯಂತಹ ಅತ್ಯದ್ಭುತ ಕಾದಂಬರಿಗಳು ಸಿನಿಮಾಗಳು ಹೇಗೆ ಆದವು, ಎಷ್ಟು ಅದ್ಭುತವಾಗಿದ್ವು ಅನ್ನೋದರ ಕುರಿತಾಗಿ ಮಾತಾಡಿದ್ವಿ. ಇನ್ನೊಬ್ಬ ಪ್ರಮುಖ ದಾರ್ಶನಿಕ ಸಾಹಿತಿ ಅಂದರೆ ಅದು ಭೈರಪ್ಪನವರು. ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ಓದುವುದು ಒಂದು ಬೌದ್ಧಿಕ ಅನುಭವ ಅಂತ ಆದರೆ, ಅವುಗಳ ಆಧಾರವಾಗಿಟ್ಟುಕೊಂಡು ಸಿನಿಮಾಗಳನ್ನು ನೋಡೋದು ಸಹ ಮತ್ತೊಂದು ರೀತಿಯ ಅನುಭವ. ವಂಶವೃಕ್ಷ, ಮತ್ಸ್ಯಗಂಧದಂತಹ ಕೃತಿಗಳು ಗಿರೀಶ್ ಕಾರ್ನಾಡ್ ಮತ್ತು ಇತರ ನಿರ್ದೇಶಕರಿಂದ ತೆರೆಯ ಮೇಲೆ ಅದ್ಭುತವಾಗಿ ಮೂಡಿಬಂದವು. ಭೈರಪ್ಪನವರ ಕಾದಂಬರಿಗಳಲ್ಲಿರುವಂತಹ ದಾರ್ಶನಿಕ ಮತ್ತು ಮಾನಸಿಕ ಸಂಘರ್ಷಗಳು ಸಿನಿಮಾಗೆ ಒಂದು ಬೇರೆಯದೇ ಮಟ್ಟದ ಗಾಂಭೀರ್ಯವನ್ನು ತಂದುಕೊಡ್ತಿದ್ವು. ಮನುಷ್ಯನ ಅಸ್ತಿತ್ವದ ಪ್ರಶ್ನೆಗಳು, ಧರ್ಮ ಮತ್ತು ಸಮಾಜದೊಂದಿಗಿನ ಅವನ ಸಂಬಂಧಗಳನ್ನು ಭೈರಪ್ಪನವರು ಎಷ್ಟು ಆಳವಾಗಿ ಚರ್ಚಿಸ್ತಾರೋ ಅಷ್ಟೇ ಆಳವಾಗಿ ಸಿನಿಮಾಗಳಲ್ಲಿಯೂ ಆ ದೃಶ್ಯಗಳು ಮೂಡಿಬಂದವು. ಓದುಗನ ಕಲ್ಪನೆಗೆ ಸಿನಿಮಾ ಒಂದು ದೃಶ್ಯ ರೂಪವನ್ನು ನೀಡಿದಾಗ ಕಾದಂಬರಿಯ ಪರಿಣಾಮ ಇನ್ನಷ್ಟು ಹೆಚ್ಚಾಗ್ತದೆ ಎಂಬುದಕ್ಕೆ ಭೈರಪ್ಪನವರ ಸಾಹಿತ್ಯದ ಆಧಾರಿತ ಸಿನಿಮಾಗಳೇ ಸಾಕ್ಷಿ ಅಂತ ಹೇಳ್ಬೋದು. ಈಗ ಕೇಳಿ ಎಳಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲ ಅವರ ಧ್ವನಿಯಲ್ಲಿ, ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಣ್ಣಿ ಚುಮ್ಮಿ ಮೈ ತುಂಬಿದೆ.
1: ಆತ್ಮೀಯ ಕೆಳಗರೆ, ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ನೀವು ಕೇಳಿದಂತಹ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರವೂ ಸಹ ಕಾದಂಬರಿ ಆಧಾರಿತವಾಗಿತ್ತು ಅನ್ನೋದು ವಿಶೇಷ. ಈ ಒಂದು ಕಾದಂಬರಿ ಆಧಾರಿತ ಅಂತ ಹೇಳಿದೆ, ಆದರೆ ಯಾರದ್ದು ಅಂತ ನಾವು ನೋಡೋದಾದರೆ, ಈ ಒಂದು ಕಾದಂಬರಿ ಎಡಕಲ್ಲು ಗುಡ್ಡದ ಮೇಲೆ ಅಂದರೆ ಆ ಒಂದು ಕಾದಂಬರಿ ಹೆಸರು ಸಹ ಎಡಕಲ್ಲು ಗುಡ್ಡದ ಮೇಲೆ ಅನ್ನೋದೇ ಆಗಿತ್ತು. ಈ ಒಂದು ಕಾದಂಬರಿಯನ್ನು ಭಾರತಿ ಸುತ ಅವರು ಬರೆದಿದ್ದರು. ಇದು ಡಿ ಎಚ್ ಲಾರೆನ್ಸ್ ಅವರ ಇಂಗ್ಲಿಷ್ ಕಾದಂಬರಿ ಲೇಡಿ ಚಟರ್ಲೀಸ್. ಇಂಗ್ಲಿಷ್ ಕಾದಂಬರಿ ಲೇಡೀಸ್ ಚಟರ್ಲೀಸ್ ಲವರ್ನ ರೂಪಾಂತರವಾಗಿದೆ. ಇದು ಒಂದು ಅದ್ಭುತ ಕಾದಂಬರಿಯಾಗಿತ್ತು ಅನ್ನೋದು ಅನೇಕ ವಿಮರ್ಶಕರ ಅಭಿಪ್ರಾಯ. ಹಾಗೆಯೇ ನಾವು ಏನು ಕಾದಂಬರಿಗಳ ಆಧಾರಿತವಾಗಿ ಮಾತಾಡ್ತಾ ಇದ್ವಿ. ಈಗ ತಾನೇ ಭೈರಪ್ಪನವರ ದಾರ್ಶನಿಕ ಕಾದಂಬರಿಗಳ ಕುರಿತಾಗಿ ಹೇಳಿದೆ. ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡುವಂತಹ ಇನ್ನೊಬ್ಬ ಕಾದಂಬರಿಕಾರರು ಯಾರು ಅಂದರೆ ತೇಜಸ್ವಿ ಅವರ ಮಾಯಾ ಜಗತ್ತು. ಹೌದು, ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿಗಳನ್ನು ಸಿನಿಮಾಗಳನ್ನಾಗಿ ಮಾಡುವುದು ನಿರ್ದೇಶಕರಿಗೆ ಒಂದು ಸವಾಲಿನ ಕೆಲಸ. ಅವರ ಬರವಣಿಗೆಯಲ್ಲಿನ ಹರಿವು, ನವಿರಾದ ಹಾಸ್ಯ ಮತ್ತು ಪರಿಸರದೊಂದಿಗಿನ ಒಡನಾಟವನ್ನು ತೆರೆ ಮೇಲೆ ಹಿಡಿದಿಡೋದು ಅಷ್ಟು ಸುಲಭ ಅಲ್ಲ. ಅವಚೂರಿನ ಪೋಸ್ಟ್ ಆಫೀಸು ಮತ್ತು ಚಿದಂಬರ ರಹಸ್ಯದಂತಹ ಕೃತಿಗಳು ಸಿನಿಮಾಗಳಾದಾಗ ಸಾಹಿತ್ಯದ ಕುತೂಹಲ ತೆರೆಯ ಮೇಲೆಯೇ ಹಾಗೆ ಉಳಿಯಿತು. ತೇಜಸ್ವಿಯವರ ಕೃತಿಗಳಲ್ಲಿನ ಪಾತ್ರಗಳು ವಿಶಿಷ್ಟವಾಗಿರ್ತವೆ, ಅವು ನಮಗೆ ಪರಿಚಯ ಇರುವಂತೆಯೇ ಭಾಸವಾಗುತ್ತವೆ. ಯಾಕಂದರೆ ಅವರು ಅತಿ ಹೆಚ್ಚು ವಾಸ್ತವ ವಿಷಯಗಳನ್ನು ಇಟ್ಟುಕೊಂಡು ಕಾದಂಬರಿಗಳನ್ನು ಬರೀತಿದ್ರು. ಅವು ಅಂದರೆ ನಮಗೆ ಅವು ಎಷ್ಟು ಆಪ್ತತೆಯನ್ನು ತಂದುಕೊಡ್ತಿದ್ವು ಅಂದರೆ ನಮ್ಮ ಜೊತೆಗೆ ಒಂದು ಕಾದಂಬರಿ ನಡೀತಾ ಜೀವನ ಆ ಒಂದು ಕಾದಂಬರಿ ಸಾಕ್ತಾ ಇದೆಯೇನೋ, ನಮ್ಮ ನಿತ್ಯದ ಜೀವನವೇ ಅಲ್ಲಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ತೇಜಸ್ವಿ ಅವರು ಕಟ್ಟಿಕೊಡ್ತಿದ್ರು ಆ ಒಂದು ಕಾದಂಬರಿಗಳನ್ನು. ಹಾಗೆಯೇ ಸಿನಿಮಾದಲ್ಲಿಯೂ ಸಹ ಆ ಪಾತ್ರಗಳ ಸಹಜತೆಯನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ನಿರ್ದೇಶಕರು ಸಹ ಕಾದಂಬರಿಯ ಸೊಗಡನ್ನು ಪ್ರೇಕ್ಷಕರಿಗೆ ತಲುಪಿಸ್ತಿದ್ರು. ಇದು ಹೊಸ ತಲೆಮಾರಿನ ಪ್ರೇಕ್ಷಕರಿಗೆ ತೇಜಸ್ವಿಯವರ ಸಾಹಿತ್ಯದ ಕಡೆ ಆಕರ್ಷಿತರಾಗೋದಕ್ಕೆ ಪ್ರೇರಣೆ ಆಯಿತು. ಸಾಹಿತ್ಯಿಕ ಮೌಲ್ಯ ಮತ್ತು ಜನಪ್ರಿಯತೆ ಎರಡನ್ನೂ ಉಳಿಸಿಕೊಂಡಂತಹ ಸಾಧನೆ ತೇಜಸ್ವಿಯವರ ಕೃತಿಗಳಿಗಿದೆ ಅಂದರೆ ತಪ್ಪಾಗೋದಿಲ್ಲ.

ಆತ್ಮೀಯ ಕೇಳುಗರೆ, ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ನೀವು ಕೇಳಿದಂತಹ ಕಪ್ಪುಕೊಳ ಚಿತ್ರವೂ ಸಹ, ಗೀತೆ ಏನು ಕೇಳಿದ್ರಿ, ಕಪ್ಪುಕೊಳ ಚಿತ್ರ, ಆ ಕಪ್ಪುಕೊಳ ಚಿತ್ರವೂ ಸಹ ಅಶ್ವಿನಿ ಅವರು ಬರೆದಂತಹ ಕಾದಂಬರಿ ಆಧಾರಿತ ಚಿತ್ರವೇ ಆಗಿತ್ತು ಅನ್ನುವಂಥದ್ದು ವಿಶೇಷ. ಇನ್ನು ಒಂದು ಕಾದಂಬರಿಯನ್ನು ಓದುವಾಗ ಓದುಗನ ಕಲ್ಪನೆಗೆ ಮುಕ್ತ ಅವಕಾಶ ಇರುತ್ತೆ. ಆದರೆ ಅದೇ ಕಥೆಯನ್ನು ಸಿನಿಮಾಗೆ ಅಳವಡಿಸಿದಾಗ ನಿರ್ದೇಶಕನ ಕಲ್ಪನೆಗೆ ಪ್ರೇಕ್ಷಕ ಸೀಮಿತವಾಗಬೇಕಾಗತ್ತೆ. ಇಲ್ಲಿ ಸಾಹಿತ್ಯಿಕ ಮೌಲ್ಯವನ್ನು ಉಳಿಸಿಕೊಳ್ಳುವುದರ ದೊಡ್ಡ ಸವಾಲಾಗಿರುತ್ತೆ. ಕಾದಂಬರಿಯಲ್ಲಿನ ಆಂತರಿಕ ಧ್ವನಿಗಳು ಮತ್ತು ಲೇಖಕನ ನಿಲುವನ್ನು ಸಿನಿಮಾದ ಸಂಭಾಷಣೆಯಲ್ಲಿ ಮತ್ತು ದೃಶ್ಯಗಳ ಮೂಲಕ ಹೇಳೋದು ಕಷ್ಟದ ಕೆಲಸ. ಅನೇಕ ನಿರ್ದೇಶಕರು ಕಾದಂಬರಿಯನ್ನು ಯಥಾವತ್ತಾಗಿ ಇರಿಸುವ ಬದಲಾಗಿ ಸಿನಿಮಾದ ಮಾಧ್ಯಮಕ್ಕೆ ತಕ್ಕಂತೆ, ಅಂದರೆ ಸಿನಿಮಾಗೆ ಹೇಗೆ ಬೇಕೋ ಹಾಗೆ ಬದಲಾವಣೆಗಳನ್ನು ಮಾಡಿಕೊಳ್ತಾರೆ. ಆದರೂ ಆ ಕಾದಂಬರಿಯ ಮೂಲ ಆಶಯಕ್ಕೆ ಧಕ್ಕೆಯಾಗದಂತೆ ಹೆಚ್ಚು

ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಶಸ್ವಿ ನಿರ್ದೇಶಕರು ಕಾದಂಬರಿಯನ್ನು ಒಂದು ಕಚ್ಚಾ ವಸ್ತುವನ್ನಾಗಿ ಬಳಸಿಕೊಂಡು ಅದಕ್ಕೆ ಸಿನಿಮಾದ ಸ್ಪರ್ಶವನ್ನು ನೀಡಿ ಒಂದು ಹೊಸ ಕಲಾಕೃತಿಯನ್ನಾಗಿ ಪರಿವರ್ತಿಸ್ತಾರೆ. ಅದು ಕೆಲವೇ ಕೆಲವು ಡೈರೆಕ್ಟರ್ಗಳು ಅಂದರೆ ನಿರ್ದೇಶಕರು ಆ ಕೆಲಸವನ್ನು ಮಾಡಿದ್ದಾರೆ. ಈಗ ಕೇಳಿ ಶರಪಂಜರ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್, ಪಿ ಸುಶೀಲ್ ಅವರ ಧ್ವನಿಯಲ್ಲಿ, ಕಣ್ಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ಕಾದಂಬರಿಗಳು ಸಿನಿಮಾಗಳಾಗೋದ್ರಿಂದಾಗಿ ಸಾಹಿತ್ಯದ ಓದು ಹೆಚ್ಚಾಗುತ್ತೆ ಮತ್ತು ಸಿನಿಮಾಗಳು ಸಾಹಿತ್ಯಿಕ ಶ್ರೀಮಂತಿಕೆಯನ್ನು ಪಡೆಯುತ್ತವೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿ ಕನ್ನಡ ಕಲೆಯನ್ನು ಉಳಿಸಿ ಬೆಳೆಸುತ್ತವೆ. ಸಾಹಿತ್ಯವು ಸಿನಿಮಾಗೆ ಒಂದು ಆಳವಾದ ದೃಷ್ಟಿಕೋನವನ್ನು ನೀಡಿದರೆ ಸಿನಿಮಾ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ಮಾಧ್ಯಮವಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಕಾದಂಬರಿಕಾರ ಮತ್ತು ನಿರ್ದೇಶಕನ ಇಬ್ಬರು ಸಮಾನ ಪಾಲುದಾರರು ಅಂತಲೇ ಹೇಳ್ಬೋದು. ಕಾದಂಬರಿಗಳ ಆಧಾರಿತ ಸಿನಿಮಾಗಳು ಕನ್ನಡ ಸಿನಿಮಾದ ಘನತೆಯನ್ನು ಹೆಚ್ಚಿಸಿವೆ ಮತ್ತು ಇಂದಿಗೂ ಅವು ನಮ್ಮ ಅಸ್ಮಿತೆಯನ್ನು ಎತ್ತಿಹಿಡಿಯುತ್ತಿವೆ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಕಾದಂಬರಿಗಳು ತೆರೆಯ ಮೇಲೆ ಬರಲಿ ಮತ್ತು ಕನ್ನಡ ಸಾಹಿತ್ಯಿಕ ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ. ಈಗ ಕೇಳಿ ನಾಗರಹಾವು ಚಿತ್ರದ ಗೀತೆಯನ್ನು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಆತ್ಮೀಯ ಕೇಳುಗರೆ, ಕಾದಂಬರಿ ಆಧಾರಿತ ಚಿತ್ರಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ವಿಶೇಷವಾಗಿ ಕಾದಂಬರಿ ಆಧಾರಿತ ಚಿತ್ರಗಳು ಅಂದರೆ ಪುಟ್ಟಣ್ಣ ಕಣ್ಗಾಲ್, ದೊರೈ ಭಗವಾನ್, ಗಿರೀಶ್ ಕಾರ್ನಾಡರು, ಟಿ ಎಸ್ ನಾಗಭರಣ, ಸಿದ್ದಲಿಂಗಯ್ಯ ಅವರು, ಬಿ ವಿ ಕಾರಂತರು ನಮಗೆ ತಕ್ಷಣ ನೆನಪಾಗ್ತಾರೆ. ಇಂತಹ ಅದ್ಭುತ ನಿರ್ದೇಶಕರು ಅದ್ಭುತ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯವಾಗಿಸಿದ್ದಾರೆ ಅನ್ನುವಂಥದ್ದು ಖುಷಿಯ ವಿಚಾರ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಲತಾ. ಸಮಯ ಇನ್ನೇನು 5 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 5-20 ಆಗಸ್ಟ್ 13ರವರೆಗೆ ಸಂಸತ್ತಿನ ಮಳೆಗಾಲದ ಅಧಿವೇಶನ ಕರೆಯುವ ಸರ್ಕಾರದ ಪ್ರಸ್ತಾವನೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿದ್ದು 1.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ದೇಶದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗಳನ್ನು ತಲುಪಿದೆ ಎಂದು ರಕ್ಷಣಾ ಸಚಿವ

ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇದು ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಗಮನಾರ್ಹ ಪ್ರಗತಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ಏರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ರಾಜ್ಯ ಮಲ್ಟಿಪ್ಲೆಕ್ಸ್ ಮಾಲೀಕರ ಸಂಘದ ನಿಯೋಗ ಇಂದು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಅಹವಾಲು ಸಲ್ಲಿಸಿತು. ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬೆಂಗಳೂರಿನ ಹಲವೆಡೆ ಇಂದು ಕೂಡ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಥಣಿಸಂದ್ರ, ಗಂಗಾನಗರ ಸೇರಿದಂತೆ ಹಲವೆಡೆ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ. ಫಿಫಾ ವಿಶ್ವಕಪ್ನ ರೌಂಡ್ ಆಫ್ 32 ಹಂತದ ಪಂದ್ಯಗಳು ಮುಗಿದಿದ್ದು 16 ತಂಡಗಳ ನಡುವೆ ಇಂದಿನಿಂದ 8ರವರೆಗೆ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೆಯಲಿವೆ. ಇಂದು ಕೆನಡಾ ಮತ್ತು ಮೊರಾಕೋ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ T20 ಕ್ರಿಕೆಟ್ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6:00.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುವ ಮುನ್ನ ಇಂದಿನ ಮತ್ತು ನಾಳೆಯ ಕಾರ್ಯಕ್ರಮಗಳ ಕಿರು ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 5:05 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳ್ತಾ ಸಾಕಬಹುದು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಅದಾದ ನಂತರ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಕಾರ್ಯಕ್ರಮ ಕೇಳಬಹುದು. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕೇಳಿ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಮುಂದುವರಿಯಲಿದೆ. 8:02 ಕೇಳಿ ಸೌಂಡ್ ಟ್ರ್ಯಾಕ್ ಆಫ್ ಕನ್ನಡ ಫಿಲ್ಮ್ ಚಿತ್ರ ಹುಲಿಯ ಹಾಲಿನ ಮೇವು. 9:15 ಹಿಂದೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 10:02 ಕೇಳಿ ಕಾರ್ಯಕ್ರಮ ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಕಿರು ಪರಿಚಯ. ಇನ್ನು ಬೆಳಗ್ಗೆ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು, ಅದಾದ ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:00 ಹೊಸ ಹಾಡು, ಹೊಸ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗೊಂದು ಹಾಡಿನಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ನೀವು ಕೇಳಬಹುದು. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:45 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಅದಾದ ನಂತರ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿಯನ್ನ ಕೇಳಬಹುದು. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಬಜಾನದಲ್ಲಿ ಮಧುರ ಗೀತೆಗಳನ್ನ ಕೇಳಬಹುದು. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಇದಾಗಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪವಿತ್ರ ಲೋಕೇಶ್. 9:15 ಹಿಂದಿ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ನಾಳೆಯ ಮತ್ತು ಇಂದಿನ ಕಾರ್ಯಕ್ರಮಗಳ ಪರಿಚಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಈಗ ಕೇಳಿ ಆಟೋ ರಾಜ ಚಲನಚಿತ್ರದಿಂದ ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆಗೆ ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೆಯ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಅಡತೆಗಳು. ತಪ್ಪಿದ ತಾಳ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನುರಾಗ ಬಂಧನ ಚಲನಚಿತ್ರದಿಂದ. ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೊಳಿಸಿದ್ದಾರೆ.

0: ಪಿ ಸುಶೀಲಾ ಮತ್ತು ವಿ ರಾಮಕೃಷ್ಣ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ಶ್ರೀನಿವಾಸನ್ ಪಿ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಲಕ್ಷ್ಮೀ ಪ್ರಸನ್ನ ಚಲನಚಿತ್ರದಿಂದ ಕೇಳಿದ್ರಿ. ಸಮಯ ಆಗಿದೆ ಇನ್ನೇನು 5:40. ಈಗ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾದ ಸಂದರ್ಶಿನಿ.

0: ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಈ ಸಾಮಾನ್ಯವಾಗಿ ನಾವು ಸ್ನೇಹಿತರುಗಳಿಗೆ ಹಣ ಕೊಟ್ಬಿಟ್ಟಿರ್ತೀವಿ, ಬೇರೆ ಬೇರೆ ಕಾರಣದಿಂದ ಅವರಿಗೇನೋ ಕಷ್ಟ ಇರ್ತದೆ, ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಏನೋ ಕೊಟ್ಟಿರ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಬಡ್ಡಿ ವ್ಯವಹಾರಗಳು ಯಾವ್ದು ಇರಲ್ಲ. ಆದ್ರೆ ಕೊಟ್ಟಂತ ಹಣವನ್ನ ವಾಪಸ್ ಕೇಳಬೇಕು ಅಂದ್ರೆ ಮನಸ್ಸಾಗಲ್ಲ, ಅಥವಾ ಕೇಳಿದಾಗಲೂ ಕೂಡ ಅವರು ಕೊಡಲ್ಲ. ಎಷ್ಟು ಸಮಸ್ಯೆ ಆಗತ್ತಂತಂದ್ರೆ ಆ ಇದ್ದಂತಹ ಸ್ನೇಹವೇ ಕೂಡ ಹಾಳಾಗ್ಬಿಡುತ್ತೆ, ಅವರ ನಡುವೆ ಒಂಥರ ಮನಸ್ತಾಪ ಬರುತ್ತೆ, ತುಂಬಾನೇ ಸಮಸ್ಯೆ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಆ ಸಾಲವನ್ನ ನಾವು ಏನು ಕೊಟ್ಟಿರ್ತೀವಿ ಅಥವಾ ಸಹಾಯವನ್ನು ಏನು ಮಾಡಿರ್ತೀವಿ ಅದಕ್ಕೆ ವಾಪಸ್ ಪಡಿಬೇಕು ಅಂತಂದಾಗ ಸುಮಾರು ಬೇರೆ ಬೇರೆ ಪುರಾವೆಗಳ ಬಗ್ಗೆ ಮಾತಾಡ್ತೀವಿ ನಾವು. ಹೇಗೆ ಇಂತಹ ಸಂದರ್ಭದಲ್ಲಿ ಹಣವನ್ನ ಹಿಂಪಡಿಬಹುದು ಮೇಡಮ್?
1: ಸರ್ ನೋಡಿ, ನಾವು ಸ್ನೇಹ ರೂಪದಲ್ಲಿ ಕೊಟ್ಟಿದ್ರು ಅದು ಕಾನೂನುಬದ್ಧವಾಗಿ ನಾವು ಅದನ್ನ ಹಿಂಬರಿಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರೋದಕ್ಕೆ ದಾಖಲೇಬೇಕು. ಈಗೆಲ್ಲ ನಾವೇನ್ ಮಾಡ್ತೀವಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಸಾಕಷ್ಟು ಮಾಡೋದಿಲ್ಲ, ಟ್ರಾನ್ಸ್ಫರ್ಗಳು ಮಾಡ್ತೀವಿ. ಆನ್ಲೈನ್ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಒನ್ ಆಫ್ ದ ಎವಿಡೆನ್ಸ್ ಆಗಿ ಕೋರ್ಟ್ ಮುಂದೆ ನಾವು ತರಬಹುದಾಗಿರತ್ತೆ. ಬಟ್ ಅದು ಒಂದೇ ಸಾಲದು, ರೀಪೇಮೆಂಟ್ಗೆ ಕೂಡ ನಮಗೆ ಡಾಕ್ಯುಮೆಂಟ್ ಬೇಕಾಗಿರುತ್ತೆ. ಕೋರ್ಟ್ಗೆ ಒಂದು ಕೇಸ್ ಹಾಕಬೇಕು ಅಂತ ಹೇಳಿದ್ರೆ ದಾಖಲೆಗಳು ಕಡ್ಡಾಯವಾಗಿ ಬೇಕಿರುತ್ತೆ.
0: ಹಿಂದೆ ಬಹಳ ಹಿಂದೆ ಏನೋ ಒಂದು ವಸ್ತುವನ್ನು ಒತ್ತೆ ಇಡ್ತಿದ್ರು, ಮನೆ ಕಾಗದ ಪತ್ರಗಳು, ಜಮೀನಿನ ಕಾಗದ ಪತ್ರಗಳು ಅದನ್ನೆಲ್ಲ ಕೊಡ್ತಿದ್ರು. ಅಂದ್ರೆ ಅವರವ್ರ ನಡುವೆ ಯಾಕಪ್ಪ ಸುಮ್ಮನೆ ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ ಅದನ್ನ ಇಡ್ತಿದ್ರು. ಹಣ ವಾಪಸ್ ಬರಬೇಕಂದ್ರೆ ಅನಿವಾರ್ಯವಾಗಿ ಕಾನೂನಿಗೆ ನಾವು ಮೊರೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಹಣ ವಾಪಸ್
1: ಬರೋದಿಲ್ಲ ಖಂಡಿತ. ಈ ತರ ಒಂದು ಸಂದರ್ಭಗಳು ನಾವು ಚೆಕ್ ಬೌನ್ಸ್ ಕೇಸ್ 138 ಆಫ್ ನೆಗೋಷಿಯಬಲ್ ಆಕ್ಟ್ ಅಲ್ಲಿ ಸುಮಾರು ನೋಡ್ತೀವಿ. ಸೊ ರೀಪೇಮೆಂಟ್ಗೆ ಅವರು ಚೆಕ್ ಕೊಟ್ಟಿರುತ್ತಾರೆ, ಆ ಚೆಕ್ ನ ಪ್ರೆಸೆಂಟ್ ಮಾಡಕ್ ಹೋದಾಗ ಇನ್ಸಫಿಷಿಯಂಟ್ ಫಂಡ್ಸ್ ಅಂತನೋ ಅಕೌಂಟ್ ಕ್ಲೋಸ್ಡ್ ಅಂತನೋ ಹೇಳಿ ಚೆಕ್ ವಾಪಸ್ ಬಂದ್ಬಿಡತ್ತೆ.
0: ಅಂದ್ರೆ ಈಗ ಮೇಡಮ್, ವ್ಯಾವಹಾರಿಕವಾಗಿ ಇರೋಣ ಅಂತ ಹೇಳಿ ಆ ಉದ್ದೇಶದಿಂದ ಇದ್ದಾಗ ಕಾನೂನಿನ ಕೆಲವು ಚೌಕಟ್ಟುಗಳಲ್ಲೇ ವ್ಯವಹಾರ ಮಾಡಬೇಕಾಗುತ್ತೆ. ಇಲ್ಲ ಸುಮ್ಮನೆ ಫ್ರೆಂಡ್ಸ್ ಗಳಿಗೆ ಕೊಟ್ಟಿರ್ತೀವಿ, ಲಕ್ಷಗಟ್ಟಲೆ ಕೊಟ್ಟಿದ್ದು ಕೂಡ ವಾಪಸ್ ಬಂದಿರಲ್ಲ, ಆ ವಿಷಯನೇ ಬೇರೆ. ಇಲ್ಲಿ ಅದರಿಂದ ಸಂಬಂಧಗಳು ಹಾಳಾಗ್ತವೆ, ಮನಸ್ತಾಪ ಆಗತ್ತೆ, ಫ್ರೆಂಡ್ಶಿಪ್ ಕೂಡ ಹೋಗ್ಬಿಟ್ಟಿರ್ತದೆ. ಒಬ್ರಿಗೊಬ್ರು ಹಣ ಕೊಟ್ಟಿದ್ದ ಕಾರಣಕ್ಕಾಗಿ ವೈರಿಗಳ ತರ ಕಾಣ್ತಿರ್ತಾರೆ, ಅದು ಬೇರೆ. ಆದ್ರೆ ಏನೇ ಹಣ ಕೊಟ್ಟರು ಕೂಡ ಅದನ್ನ ನೀವು ದಾಖಲೆ ರೂಪದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದು ಈಗ ಏನೇ ಆಗ್ಲಿ ಒಂದು ವಾಟ್ಸ್ಆಪ್ ನಲ್ಲಿ ಅಟ್ಲೀಸ್ಟ್ ರಿಸೀವ್ಡ್ ಅಂತ ಹೇಳಿನೂ ಕೂಡ ಇದ್ರೆ ಎಷ್ಟೋ ವಾಸಿ
1: ಇದ್ದು. ಮತ್ತೆ ರೀಪೇಮೆಂಟ್ ಅನ್ನ ಕೂಡ ನಾನು ಇಂತ ತಾರೀಕನ್ನ ನಿನಗೆ ಅದನ್ನ ಹಣವನ್ನ ಮರುಪಾವತಿ ಮಾಡ್ತೀನಿ ಅಂತ ಹೇಳುವಂತ ಒಂದು ಸ್ಟೇಟ್ಮೆಂಟ್ ಎವಿಡೆನ್ಸ್ ಆಗಿ ನಾವು ಆ ವಾಟ್ಸ್ಆಪ್ ಮೆಸೇಜ್ ನ ಕೂಡ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್
0: ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದೇನಂದ್ರೆ ಹಣ ಕೊಟ್ಟಿರ್ತೀವಿ, ಹಣ ಪಡ್ಕೊಳ್ಳೋ ಅಷ್ಟೊತ್ತಿಗೆ ಈ ವ್ಯಕ್ತಿ ಇರಲಿಕ್ಕಿಲ್ಲ, ಅಥವಾ ಇಸ್ಕೊಂಡವನು ಕೂಡ ಇರ್ಲಿಕ್ಕಿಲ್ಲ. ಅವಾಗ ಆ ಮನೆಯ ಸದಸ್ಯರಿಗೆ ನಾವು ಕೇಳಕ್ ಹೋದ್ರೆ ಏನಿತ್ತು ದಾಖಲೆ, ಏನಪ್ಪ ಪುರಾವೆ ಅಂತ ಕೇಳ್ತಾರೆ. ಆ ಕಡೆ ಈ ಕಡೆ ಎರಡೂ ಕಡೆ ಸಂಬಂಧ ಆಗತ್ತೆ. ಅದಕ್ಕೆ ಪುರಾವೆ ಇಟ್ಕೊಂಡು ವ್ಯವಹಾರ ಮಾಡೋದು ಎಷ್ಟೋ ವಾಸಿ.
1: ಯಾವ್ದಾದ್ರೂ ವ್ಯಕ್ತಿ ಮರಣ ಹೊಂದಿದ್ದಂತಹ ಸಂದರ್ಭದಲ್ಲಿ ಸಿವಿಲ್ ಕೇಸ್ ಅಲ್ಲಿ ನಾವು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ನ ಅಂದ್ರೆ ಅವರ ವಾರಸುದಾರರು ಯಾರಿರ್ತಾರಲ್ಲ ಅವರ ಮೇಲೆ ನಾವು ಕೇಸ್ ಅನ್ನ ದಾಖಲೆ ಮಾಡಿ ಅವರದ ಪ್ರಾಪರ್ಟಿ ಏನಿರತ್ತಲ್ಲ ಅದನ್ನ ನಾವು ಅಟ್ಯಾಚ್ ಮಾಡ್ಕೋಬಹುದಾಗಿರತ್ತೆ. ಅದಕ್ಕೆ ನಾವು ಹೇಳೋದು ದಾಖಲೆಗಳು ಇಂಪಾರ್ಟೆಂಟ್
0: ಬೇಕಾಗುತ್ತೆ. ಮೌಖಿಕವಾಗಿ ಎಷ್ಟೋ ಸಲ ಒಪ್ಪಂದಗಳನ್ನ ಮಾಡಿರ್ತಾರೆ, ಆದ್ರೆ ಸ್ವಲ್ಪ ದಿನ ಆದ ನಂತರ ಏನೋ ಒಂದು ಈ ತರ ಒಬ್ರು ಮರಣ ಹೊಂದಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳೋ ಸಾಧ್ಯತೆ ಇರ್ತವೆ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸಂದರ್ಶಿನಿ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಸಮಯ ಆಗಿದೆ 5:45. ನೀವು ಕೇಳ್ತಾ ಇದ್ರೆ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಹಳೆಯ ಸುಮಧುರ ಗೀತೆಗಳ ಜೊತೆ ಸಾಗುವಂತಹ ಸಮಯದಲ್ಲಿ ಈಗ ಕೇಳಿ ಆಪರೇಷನ್ ಡೈಮಂಡ್ ರಾಕೆಟ್ ಚಲನಚಿತ್ರದಿಂದ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಸಂದರ್ಭ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಗೌರಿ ಸುಂದರ್ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸೆಮಿಕಂಡಕ್ಟರ್ ಯೋಜನೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿಂದು ನಡೆಯುತ್ತಿರುವ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆಫ್ ಕಾಂಗೋದ ಸಾಕೆನಲ್ಲಿರುವ ಖಾಯಂ ಕಾರ್ಯಾಚರಣೆ ನೆಲದಲ್ಲಿ ನಡೆದ ಪದಕ ಪ್ರಧಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಅತ್ಯಂತ ಅಗತ್ಯವಾಗಿದೆ. ಪ್ರತಿಯೊಂದು ಶಾಲೆಯನ್ನು ತಲುಪಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್

ಹೇಳಿದ್ದಾರೆ. ಮೈಸೂರಿನಲ್ಲಿಂದು 100,000 ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಬರಗಾಲದ ಸಾಧ್ಯತೆಗಳಿದ್ದು ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಕುರಿತು ಅಧ್ಯಯನ ಮಾಡಿ ಕ್ರಮ ವಹಿಸಬೇಕು ಹಾಗೂ ಬರಗಾಲ ನಿರ್ವಹಣೆಗೆ ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಹಿನ್ನೆಲೆಯಲ್ಲಿ ಕೋಲಾರದ ಹಲವು ಮತಗಟ್ಟೆ ಹಂತದ ಅಧಿಕಾರಿಗಳು ಮತ್ತು ಮೇಲ್ವಿಚಾರಕರು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿದ್ದಾರೆ. ನೀರು ಕುಡಿಯಲು ಬಂದ ಕಡಿಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯದ ಬಳಿ ನಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಗಾನ ಭಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಸಮಯ ಆಗಿದೆ 6:04:28. ನೀವು ಟ್ಯೂನ್ ಮಾಡಿದ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಗಾನ ಭಜನದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ, ರಸ್ತೆ ಮೇಲೆ ನಾವು ಓಡಾಡುವಾಗ ಹೀಗೆ ಸುತ್ತ ಒಂದ್ಸರಿ ಕಣ್ಣಾಡಿಸಿ ನೋಡಿದಾಗ ರಸ್ತೆಯಲ್ಲಿ ಅನೇಕ ಬದಲಾವಣೆಗಳಾಗಿದೆ ಅನ್ಸುತ್ತೆ. ಹಾಗೆ ನಮ್ಮ ಹಳೆಯ ದಿನಗಳಿಗೆ ಏನಾದರೂ ಕಂಪೇರ್ ಮಾಡಿ ನೋಡಿದ್ರೆ ಏನೋ ಕೆಲವೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಅನ್ಸುತ್ತೆ. ಅಂತಹ ಮಿಸ್ ಮಾಡಿಕೊಂಡಂತಹ ವಿಷಯಗಳು ಯಾವುದು, ಹಾಗೆ ಆದಂತಹ ಬದಲಾವಣೆಗಳು ಯಾವುದು ಅಂಥೇಳಿ ಮಾತಾಡ್ತಾ ಇಂದಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಮೊದಲಿಗೆ ಕೇಳಿ ಬಚ್ಚನ್ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಒಂದು ಕಾಲದಲ್ಲಿ ಹೀಗೆ ನಾವು ರಸ್ತೆ ಮೇಲೆ ನಡ್ಕೊಂಡು ಹೋಗುವಾಗ ಬಹಳ ಏನು ಬೃಹತ್ ಆಕಾರದ ಮರಗಳನ್ನ ನೋಡ್ಬೋದಿತ್ತು. ಹಾಗೆ ನೆರಳು ನಮಗೆ ಅಲ್ಲಲ್ಲಲ್ಲೆಲ್ಲ ನಮಗೆ ನೆರವಾಗಿ ನಮಗೆ ಖುಷಿಯನ್ನು ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಇನ್ನು ಹಾಗೆ ಅಲ್ಲಿ ಮರಗಳಿದೆ ಅಂದಮೇಲೆ ಆ ಮರಗಳ ಮೇಲೆ ಬರುವಂಥ ಹಕ್ಕಿ ಮತ್ತು ಪಕ್ಷಿಗಳ ಒಂದು ಕಲರವನ್ನು ನಾವು ಕೇಳ್ಬೋದಾಗಿತ್ತು. ಆದರೆ ಈಗ ಮರಗಳು ಎಲ್ಲೋ ಕಣ್ಮರೆ ಆಗ್ತಿದೆ ಅಂತ ಅನ್ಸುತ್ತೆ. ಆದರೆ ಸಸಿಗಳನ್ನ ಮಾತ್ರ ನಾವು ಕಾಣ್ತಾ ಇರ್ತೀವಿ ಅಲ್ಲಲ್ಲಲ್ಲಲ್ಲೇ ಸಸಿಗಳನ್ನ ನೆಡೋದನ್ನ. ಆದರೆ ಅದು ಮರವಾಗಿ ಯಾವಾಗ ಬದಲಾಗುತ್ತೆ ಅನ್ನೋದನ್ನು ಕಾಣುವಂಥದ್ದು ಕಣ್ಮರೆಯಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಹಿಂದಿನ ಕಾಲದಲ್ಲಿ ಅಷ್ಟಾಗಿ ನಾವು ಈ ನಿಲ್ದಾಣಗಳನ್ನ ಕಾಣ್ತಾ ಇರಲಿಲ್ಲ, ಯಾವುದೇ ರೀತಿ ಈ ಮಾಡಿಫೈ ಆಗಿರುವಂತಹ ಬಸ್ ಸ್ಟಾಪ್ಗಳ ನಿರ್ಮಾಣ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾವು ಬಸ್ ಸ್ಟಾಪ್ಗಳನ್ನ ನೋಡ್ತಾ ಇದ್ದೀವಿ. ಹಾಗೆಯೇ ಅದಕ್ಕೆ ಅಂತಲೇ ಅದ್ದೂರಿಯಾಗಿ ಇತ್ತೀಚೆಗಂತೂ ಡಿಜಿಟಲಿ ಕೆಲವೊಂದು ಕಡೆ ಇಂತಹ ಒಂದು ನಿಲ್ದಾಣಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ ಶಾಂತತೆ ಅನ್ನೋ ವಿಚಾರಕ್ಕೆ ಬಂದರೆ ಹಿಂದಿನ ಕಾಲದಲ್ಲಿ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಶಾಂತಿಯುತವಾಗಿತ್ತು ಏರಿಯಾಗಳು ಆಗಲಿ ಅಥವಾ ಹಳ್ಳಿಗಳೇ ಆಗಲಿ. ಇತ್ತೀಚೆಗೆ ಏನಾಗಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಗದ್ದಲದ ಶಬ್ದ ಹೆಚ್ಚಾಗ್ತಿದೆ. ಹಾಗೆಯೇ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಟ್ರಾಫಿಕ್ ಕೂಡ ಒಂದು ರೀತಿಯ ಸಮಸ್ಯೆಯಾಗಿ ಉಲ್ಬಣಗೊಂಡಿದೆ ಅಂತ ಹೇಳ್ಬೋದು. ಈಗ ಕೇಳಿ ಜಾಕಿ ಚಲನಚಿತ್ರದಿಂದ ಟಿಪ್ಪು ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಹಾಗೆಯೇ ರಸ್ತೆ ಬದಿಯಲ್ಲಿ ಓಡಾಡುವಾಗ ಅನೇಕ ಬದಲಾವಣೆಗಳ ಜೊತೆ ಕೆಲವೊಂದು ಅಪ್ಡೇಟ್ಸ್ನ ಕೂಡ ನಾವು ನೋಡ್ತಾ ಇದ್ದೀವಿ. ತಂತ್ರಜ್ಞಾನವನ್ನು ಬಳಸ್ಕೊಂಡು ರಸ್ತೆ ಬದಿಯಲ್ಲೆಲ್ಲ GPS ಕ್ಯಾಮ್ರಾಗಳನ್ನ ನೋಡ್ತೀವಿ, ಹಾಗೆಯೇ ಗೂಗಲ್ ಮ್ಯಾಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಓಡಾಡುವಂತಹ ಪಾದಚಾರಿಗಳನ್ನ ನೋಡ್ತೀವಿ. ಹಾಗೆ ಗಾಡಿಯನ್ನು ಓಡಿಸುವಾಗಲೂ ಕೂಡ ಏನು ಮಾಡ್ತಾರೆ, ಈ ಗೂಗಲ್ ಮ್ಯಾಪ್ನ ಯೂಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಈ ದಾರಿಲಿ ಹೋದರೆ ಈ ಒಂದು ಜಾಗ ಸಿಗುತ್ತಾ, ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಆ ಜಾಗವನ್ನು ಸ್ಪೆಸಿಫೈ ಮಾಡಿ ಕೇಳ್ಕೊಂಡು ನಡ್ಕೊಂಡು ಹೋಗ್ತಂತ ಪದ್ಧತಿ ಇತ್ತು. ಆದರೆ ಈಗ ಏನಿಲ್ಲ, ನಮ್ಮ ಹತ್ರ ಗೂಗಲ್ ಮ್ಯಾಪ್ಸ್ ಇದೆ, ಎಲ್ಲಿಗೆ ಹೋಗಬೇಕು ಒಂದು ಡೆಸ್ಟಿನೇಷನ್ ಅಂತ ಹಾಕ್ಬಿಟ್ರೆ ಆರಾಮಾಗಲ್ಲಿ ಹೋಗ್ತಾ ಇರ್ತೀವಿ ಅನ್ನೋದು ಕೂಡ ಇದೆ. ಇನ್ನು ಅಲ್ಲಲ್ಲಿ ಸಿಗ್ನಲ್ಸ್ಗಳಲ್ಲಿ ಹಿಂದೆ ಎಲ್ಲ ಒಬ್ಬರು ಟ್ರಾಫಿಕ್ ಪೊಲೀಸ್ ಕಂಪಲ್ಸರಿ ಇರ್ತಿದ್ರು, ಇತ್ತೀಚೆಗೆ ಏನಾಗಿದೆ ಆಟೋಮ್ಯಾಟಿಕ್ ಸಿಗ್ನಲ್ಗಳಿದೆ, ಹಾಗೆ ಸ್ಪೀಡ್ ಟ್ರ್ಯಾಕ್ ಮಾಡುವಂತಹ CCTV ಕ್ಯಾಮ್ರಾಗಳು ಕೂಡ ಬಂದಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ನಾವೆಲ್ಲೋ ಸೇಫ್ಟಿಯನ್ನು ನೋಡ್ತಾ ಇದ್ದೀವಿ, ಹಾಗೆ ಇದರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತಾ ಈ ಕಾರ್ಯಕ್ರಮದಲ್ಲಿ ಮುಂದೆ ಸಾಗಬಹುದು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಟಿಪ್ಪು ಅವರ ಧ್ವನಿಯಲ್ಲಿ, ಸಂಗೀತ ರವೀಂದ್ರನಾಥ್ ಅವರು ಕೂಡ ಧ್ವನಿಯನ್ನಾಗೂಡಿಸಿರುವಂತಹ ಒಂದು ಗೀತೆ, ರನ್ನ ಚಲನಚಿತ್ರದಿಂದ. ಈ ಒಂದು ಗೀತೆಗೆ KKalyan ಅವರ ರಚನೆ ಇದೆ, VHarikrishna ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಹಾಗೆಯೇ ರಸ್ತೆ ಮೇಲೆ ಓಡಾಡುವಾಗ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಿನ ರಸ್ತೆಗಳಿದ್ದು ಕಷ್ಟ ಆಗತ್ತೆ ಅಂತ ಅಂದ್ಕೊಂಡ್ರು. ಅದಕ್ಕಿಂತ ಹಿಂದೆ ವಾಹನಗಳೇ ಇರಲಿಲ್ಲ, ಅತಿಯಾದ ನಿಧಾನವಾಗಿ ನಾವು ಯಾಕೋ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಏನೇನೋ ಕಂಡಿಡಿದ್ರು, ನಮಗೆ ಫೈನಲಿ ಏನು ಸಿಕ್ತು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಕ್ತು, ಬಸ್ಸುಗಳು ಹಾಗೆ ಲಾರಿಗಳು ಇನ್ನು ಟೂ ವೀಲರ್ಸ್ಗಳು ಕೂಡ ಸಿಕ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಬಸ್ಸುಗಳನ್ನೆಲ್ಲ ಬಳಸುವಾಗ ಅನ್ನಿಸ್ತು, ಯಾಕೋ ನಾವು ತುಂಬ ನಿಧಾನವಾಗಿ ಚಲಿಸ್ತಾ ಇದ್ದೀವಿ ಅಂಥೇಳಿ ಟೂ ವೀಲರ್ಸ್ಗಳನ್ನ ಬಳಸೋದಕ್ಕೆ ಬಂದ್ವಿ. ಇದೆಲ್ಲ ಆಗ್ತಾ ಯಾಕೋ ಈ ವಾಹನಗಳ ಸಂಖ್ಯೆನೇ ಜಾಸ್ತಿ ಆಗ್ತಿದೆ ಅಂಥೇಳಿ ಎಲ್ಲರೂ ಕೂಡ ಅಲ್ಲಲ್ಲಲ್ಲಲ್ಲೇ ಟ್ರಾಫಿಕ್ಕಲ್ಲಿ ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಇದನ್ನೆಲ್ಲ ಗಮನಿಸ್ತಿದ್ದಾಗ ರಸ್ತೆಯಲ್ಲಿ ಬದಲಾವಣೆಗಳಾಗಿದೆ, ರಸ್ತೆಗಳ ಮೇಲೆ ಚಲಿಸುವವರಲ್ಲಿ ಬದಲಾವಣೆಗಳಾಗಿದೆ, ಹಾಗೆಯೇ ಮನುಷ್ಯನ ವೇಗ ಕೂಡ ಅತಿಯಾಗಿ ಸಾಗ್ತಾ ಇದೆ ಅಂತ ನಾವು ಇದೀಗ ಗಮನಿಸ್ತಾ ಇದ್ದೀವಿ. ಅದ್ರ ಜೊತೆ ಎಲ್ಲೋ ಕೆಲವೊಂದು ಕಡೆ ನಾವೇ ಸ್ಪೀಡ್ ಆಗಬೇಕು ಅಂಥೇಳಿ ಕಂಡುಹಿಡಿದಂಥ ವಾಹನಗಳು ಎಲ್ಲದರ ನಡುವೆ ಅತಿಯಾಗ್ತಿದೆ ವೇಗ ಅಂಥೇಳಿ ಮಿತಿ ಮಾಡಲಿಕ್ಕೆ ಅಂಥೇಳಿ ಅಲ್ಲಲ್ಲಲ್ಲೇ ಸ್ಪೀಡ್ ಬ್ರೇಕರ್ಸ್ ಕೂಡ ಇರೋದು ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ಗುರು ಶಿಷ್ಯರು ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಹರ್ಷಿಕಾ ದೇವನಾಥ್ ಮತ್ತು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಗೀತೆ ಇತ್ತು. ಪುನೀತ್ ಆರ್ಯ ಅವರ ರಚನೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ, ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಅವರದೇ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ಎ ಪಿ ಅರ್ಜುನ್ ಅವರ ಸಾಹಿತ್ಯವಿದೆ. ಅದ್ದೂರಿ ಚಲನಚಿತ್ರದಿಂದ ಈ ಗೀತೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗ್ತಿದೆ ಇನ್ನೇನು 6:40, ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ

0: ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ

0: ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
1: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir, who's sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
2: And once again I would like to congratulate Shubhs on this great achievement and thank you for inviting me here and for everyone out here who's come here. If I again, like he said, if I missed out anyone, it is because maybe if I thought speech of silver in your case, I thought silence is golden. So that's why. And so Somnath sir was also not there when I spoke, sir. Thank you. I was just telling that, you know, thank you for being here. And sir was the chairman when we had gone for the AXE mission there. A lot of support. Like I say, I had to keep pinching myself many times to see that I am also part of this. And you get that imposter syndrome.
0: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
8: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
9: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ

0: ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಸಮಯ ಆಗಿದೆ 6:55. ನೀವು ಟ್ಯೂನ್ ಮಾಡಿದರೆ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
4: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಂಜನಗೂಡು ತಿರುಮಲಾಂಬ, ಯಾರು ಅವರ ಹೆಸರನ್ನ ಕೇಳಿಲ್ಲ? ಬಹಳ ವಿಶಿಷ್ಟವಾದ ಹೆಸರು. ಸ್ವಾತಂತ್ರ್ಯ ಪೂರ್ವದಲ್ಲಿ 1901 ಅವಧಿಯಲ್ಲಿ ತಮ್ಮ ದುಃಖವನ್ನ ಮರೆಯುತ್ತಾ ಸಾಹಿತ್ಯವನ್ನ ಅಪ್ಪಿಕೊಂಡವರು. ಬಾಲ ವಿಧವೆಯಾಗಿದ್ದ ಅವರು ಓದಿದ್ದು 4ನೇ ತರಗತಿವರೆಗೆ ಮಾತ್ರ. ದೇವರನಾಮಗಳನ್ನ, ಸೂರ್ಯನ ಹಾಡುಗಳನ್ನ, ಭಕ್ತಿಗೀತೆಗಳನ್ನು ಅವರು ಆರಂಭದಲ್ಲಿ ಬರೆದರು. ನಂತರ ವಿವಿಧ ಪ್ರಕಾರಗಳಲ್ಲಿ ಅವರು ಬರೆದರು. ಅವರೇ ಗ್ರಂಥ ಮಾಲೆಗಳನ್ನು ಮಾಡಿ ಪ್ರಕಟಿಸಿದರು. ಇತರ ಮಹಿಳೆಯರಿಗೆ ಆದರ್ಶವಾದರು. ನಂಜನಗೂಡು ತಿರುಮಲಾಂಬ ಅವರ ಧ್ವನಿಯನ್ನ ಕೇಳಿ.
5: ಬರವಣಿಗೆ ಪ್ರಾರಂಭ ಮಾಡಿದ್ದು ನನ್ನ 15ನೇ ವರ್ಷದಲ್ಲೇ, ಅಂದರೆ 1901-2 ಇಸವಿಯಲ್ಲೇ ನಾನು ಶುರು ಮಾಡಿದ್ದು. 13ನೇ ವರ್ಷದಲ್ಲೇ ನನಗೆ ಇದಾಗೋಯ್ತು. 12ಕ್ಕೆ ಲಗ್ನ ಆಯಿತು. 13ಕ್ಕೆ 14 ಮೊದಲೇ ವಿಪರ್ಯಾಸ ಆಗೋಯ್ತು. ಅಲ್ಲಿಂದ 3-4 ವರ್ಷ ನನಗೆ ದೇವನ ಧ್ಯಾನ,

0: ಸನ್ಮಾನ ಗ್ರಂಥಾವಳಿ ಎನ್ನುವ ಗ್ರಂಥ ಶಾಖೆಯಲ್ಲಿ ಇತರರು ಬರೆದಿದ್ದ ಪುಸ್ತಕಗಳನ್ನು ಬರೆದಿದ್ದೇನೆ, ಇದು ಮಾಡಿದ್ದೇನೆ. ಅದು 18-19 ಪುಸ್ತಕಗಳು ಇತರದು. ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು. ಕೆಲವು ಲೇಖನಗಳು ಬಂದು ಹಿರಿಯರು ಸುತ್ತಮುತ್ತಲು ಅದನ್ನು ಪ್ರಕಟ ಮಾಡಬೇಕು ಅನ್ನೋ ಆಸೆ ಇತ್ತು. ಏನನ್ಸುತ್ತೆ ಕೆಲವು ಎಲ್ಲ ಹೇಗೆ ನಾನು ಹೇಳಿ ನನಗೆ ಹೇಳುವುದಕ್ಕೆ ಸಂಕೋಚ ಆಗುತ್ತೆ. ಎಂದ ಯಾಕೆ ಅಂದರೆ ನಂದೆಲ್ಲ ವಿದ್ಯೆ ಕಡಿಮೆ. ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಧ್ವನಿ ನಂಜನಗೂಡು ತಿರುಮಲಾಂಬ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಪ್ರಸ್ತುತ ಕೇವಲ ಸ್ಮಾರ್ಟ್ಫೋನ್ ಮತ್ತು ಇತರ ವಿದ್ಯುನ್ಮಾನ ಯಂತ್ರಗಳನ್ನು ಉತ್ಪಾದಿಸುವುದರ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿಲ್ಲ. ಬದಲಾಗಿ ಅದರ ಜೊತೆಗೆ ವಿದ್ಯುನ್ಮಾನ ಯಂತ್ರಗಳ ಮೂಲ ಕಾರ್ಯಾಚರಣೆಗೆ ಬೇಕಾದಂತಹ ಸೆಮಿಕಂಡಕ್ಟರ್ ಚಿಪ್ಗಳ ಉತ್ಪಾದನೆಯನ್ನು ಕೈಗೊಳ್ಳುತ್ತಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಸಾನಂದ್ನಲ್ಲಿ ತಿಳಿಸಿದ್ದಾರೆ. ಡಿಜಿಟಲ್ ಸುಧಾರಣೆಗಳ ಮೂಲಕ ಗ್ರಾಹಕ ನ್ಯಾಯ ವ್ಯವಸ್ಥೆಯನ್ನು ಬಲಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರಸ್ತಾಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಬರೆದಿರುವ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಗ್ರಾಹಕ ನ್ಯಾಯ ವ್ಯವಸ್ಥೆಯು ಪ್ರಸ್ತುತ ರಚನಾತ್ಮಕ ಡಿಜಿಟಲ್ ಪರಿವರ್ತನೆಗೊಳಗಾಗುತ್ತಿರುವ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು 2025-26 ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15 ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಆರಂಭವಾಗಿದ್ದು, ಬಿಎಲ್ಒಗಳು ಕಡ್ಡಾಯವಾಗಿ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಭರ್ತಿ ಮಾಡಿಸಿ ಹಿಂಪಡೆಯಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಪಿಸಿ ಜಾಫರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದಿನಿಂದ ಆರಂಭಗೊಂಡಿದೆ. 2 ದಿನಗಳ ಈ ಉನ್ನತ ಮಟ್ಟದ ಸಮ್ಮೇಳನವನ್ನು ಕೇಂದ್ರ ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆ ಇಲಾಖೆ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸಿವೆ. ನೋಯ್ಡಾದ ಮಹಿಳೆಯರ ರಾಷ್ಟೀಯ ಕೌಶಲ್ಯ ತರಬೇತಿ ಸಂಸ್ಥೆ 2026-27 ಶೈಕ್ಷಣಿಕ ಸಾಲಿನ ರಾಷ್ಟೀಯ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಮಂಡಳಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇದೇ ತಿಂಗಳ 12 ಕೊನೆಯ ದಿನವಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ನಮಸ್ತೆ, ಶುಭ ಸಂಜೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಗಾನ ಭಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಭಜನದಲ್ಲಿ ಈ ರಸ್ತೆಯ ಬದಿಯಲ್ಲಿ ಆದಂತಹ ಬದಲಾವಣೆಗಳೇನು, ಹಾಗೆಯೇ ನಾವು ಏನೋ ಕೆಲವೊಂದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಅಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಸಾಕ್ತೀವಿ. ಇನ್ನು ಕೆಲವೊಂದು ಬದಲಾವಣೆಗಳಂದರೆ ಅಲ್ಲಲ್ಲೇ ಹಾಕಿರುವಂತಹ ಬ್ಯಾನರ್ಗಳು. ಹಿಂದೆಂದು ನಾವು ಕಾಣದಂತಹ ಬ್ಯಾನರ್ಗಳು ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆಯೇ ಕೆಲವೊಂದು ಜಾಹೀರಾತುಗಳಲ್ಲಿ ಮಾಹಿತಿ ಕೂಡ ಸಿಗ್ತಾ ಇದೆ, ಹಾಗೆಯೇ ಕೆಲವೊಂದು ನಮಗೆ ಬೇಡ ಅಂತಲೂ ಕೂಡ ಅನಿಸುತ್ತೆ. ಆದರೆ ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಬ್ಯಾನರ್ಗಳು ಉಪಯುಕ್ತ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಏನು ಶಿಸ್ತನ್ನ ಪಾಲನೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಸರ್ಕಾರದ ವತಿಯಿಂದ ಕೊಟ್ಟಿರುವಂತಹ ಅನೇಕ ಜಾಹೀರಾತುಗಳನ್ನ ನಾವೇನಾದರೂ ಕಣ್ಣಾಡಿಸಿ ನೋಡಿದ್ರೆ ನಮಗೆ ಅನೇಕ ಉಪಯೋಗಗಳು ಕೂಡ ಆಗುತ್ತೆ. ಈಗ ಕೇಳಿ ಚೆಲುವಿನ ಚಿತ್ತಾರ ಚಲನಚಿತ್ರದಿಂದ ಕುನಾಲ್ ಗಂಜವಾಲ ಮತ್ತು ಶ್ರೇಯಾ ಘೋಷಾಲ್ ಸ್ಟೀಫನ್ ಅವರ ಒಂದು ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕಾಂತಾರ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್, ನಾಗರಾಜ್ ಪಾನರ್, ವಲ್ತೂರವರ ಧ್ವನಿಯಲ್ಲಿ ಇದ್ದಂಥ ಗೀತೆಯನ್ನು ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರ ರಚನೆ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಹಾಗೆಯೇ ಈ ರಸ್ತೆಯ ಬದಿಯಲ್ಲಿ ಆದಂತಹ ಬದಲಾವಣೆಗಳು ಒಂದು ರೀತಿಯ ಬೆಳವಣಿಗೆ ಹೌದು, ಹಾಗೆಯೇ ಅದರ ಜೊತೆ ನಾವು ಕಾಣೋದಾದರೆ ಎಷ್ಟು ತೀವ್ರವಾಗಿ ವೇಗದ ರೀತಿಯಲ್ಲಿ ಈ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅನ್ನೋದು ಆಗ್ತದೆ, ಅದರ ಜೊತೆಯಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಅಂದರೆ ಮನುಷ್ಯನಲ್ಲಿ ತನ್ನ ಮಿತಿಯನ್ನು ಕಳೆದುಕೊಳ್ತಾ ಇದ್ದಾನೆ. ಹಾಗೆಯೇ ವೇಗದ ಮಿತಿ ಬರೀ ವಾಹನದಲ್ಲದೆ ತನ್ನ ಜೀವನದಲ್ಲೂ ಕೂಡ ವೇಗವಾಗಿ ಹೋಗ್ತಾ ಎಷ್ಟೋ ಬಾರಿ ಅಮೂಲ್ಯವಾದಂತಹ ಕ್ಷಣಗಳನ್ನ ಕಳ್ಕೊಳ್ತಾ ಇರೋದು ಒಂದು ರೀತಿಯ ವಿಪರ್ಯಾಸ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ರೀತಿಯ ಸಂತೋಷ ಅನ್ನೋದು ಕಣ್ಮರೆ ಆಗಿದೆ ಅಂತ ಹೇಳ್ಬೋದು. ಹಿಂದೆ ಎಲ್ಲ ನಾವು ರಸ್ತೆ ಬದಿಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಡೆದುಕೊಂಡು ಜೊತೆಯಲ್ಲಿ ಮಾತಾಡ್ತಾ ಎಲ್ಲ ಸಾಗಬಹುದಿತ್ತು. ಆದರೆ ಈಗೇನಾಗಿದೆ, ಇಲ್ಲಿಂದ ಕಡಿಮೆ ಒಂದು ದೂರಕ್ಕೆ ಕೂಡ ನಾವು ಬಸ್ ಸ್ಟಾಪ್ಗಳನ್ನ ನೋಡ್ತಾ ಇದ್ದೀವಿ ನಗರ ಪ್ರದೇಶಗಳಲ್ಲಿ. ಹಳ್ಳಿ ಕಡೆ ಮಾಮೂಲಿ ಇದ್ದಂಥ ಆಗ ಇಲ್ಲದೇ ಇರುವಂತಹ ಬಸ್ಗಳ ಸಂಖ್ಯೆ ಇದೀಗ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ. ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಬಸ್ಗಳೇ ಇಲ್ಲ ಅನ್ನೋದು ಒಂದು ಏನು ಏನು ಒಂದು ರೀತಿಯ ಜಿಗುಪ್ಸೆ ಅಂತಲೇ ಹೇಳ್ಬೋದು ಅಲ್ಲಿನ ಜನರಿಗೆ. ಈಗ ಕೇಳಿ ಮತ್ತೊಂದು ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಚಿರು ಚಲನಚಿತ್ರದಿಂದ, ಜಯಂತ್ ಕಾಯ್ಕಿನಿ ಅವರ ರಚನೆಯಲ್ಲಿ ಗಿರಿಧರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಸಮಯ ಆಗ್ತಿದೆ ಇನ್ನೇನು 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ಸುಕೃತ. ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ. ಈಗಲೋ ಆಗಲೋ ಎಂದು ಮುಗಿ ಉಂಟೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ.

ನಮ್ಮ ಬದುಕು ಪರ್ಮನೆಂಟ್ ಏನಲ್ಲ ರೀ, ಶಾಶ್ವತವಾದದ್ದೇನಲ್ಲ, ನಶ್ವರವಾದದ್ದು. ಒಂದ್ಸಲ ನಮಗೆ ಇದು ಗೊತ್ತಾಗ್ಬಿಟ್ರೆ ಬಹುಶಃ ನಮ್ಮ ಬದುಕನ್ನು ನಾವು ಚಂದ ಮಾಡ್ಕೊಳ್ತೀವಿ, ತುಂಬ ಹಸನಾಗಿ ಕ್ರಿಯಾಶೀಲವಾಗಿ ಮಾಡ್ಕೊಳ್ತೀವಿ. ನನಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಕೆಲಸ ಏನು ಅಂದರೆ ಸದಾ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡೋದು, ಟೀಕ್ಸೋದು, ಬೈಯೋದು, ಹೀಗೇನೆ ಕಾಲ ಕಳೀತಾ ಇದ್ದ. ಇದ್ದಕ್ಕಿದ್ದಾಗೆ ಅವನಿಗೆ ಒಂದು ವಿಚಿತ್ರ ಕಾಯಿಲೆ ಬಂತು. ಡಾಕ್ಟ್ರು ಅವನನ್ನು ಪರೀಕ್ಷೆ ಮಾಡಿ, ಇನ್ನು ಹೆಚ್ಚು ದಿವಸ ನೀನು ಇರೋದಿಲ್ಲಪ್ಪ, ಹೆಚ್ಚು ಅಂದರೆ ಇನ್ನೊಂದು 6 ತಿಂಗಳು ಇರಬಹುದು ಅಂತ ಹೇಳಿದರು. ಈ ವಿಷಯ ಅವನಿಗೂ ಗೊತ್ತಾಯಿತು. ನಿಜ ಹೇಳ್ತೀನಿ, ಆ ಹೊತ್ತಿಂದ ಅವನ ವ್ಯಕ್ತಿತ್ವದಲ್ಲಿ ಎಷ್ಟು ಬದಲಾವಣೆ ಆಗೋಯಿತು ಅಂದರೆ, ಇರೋದಿನ್ನು 6 ತಿಂಗಳು ನಾನೇ ಕೆಟ್ಟವನಾಗಿರಬೇಕು ಅಂತ ಹೇಳಿ ಎಷ್ಟು ಒಳ್ಳೆಯವನಾಗ್ಬಿಟ್ಟ ಅಂತಂದರೆ, ಇನ್ನು 6 ತಿಂಗಳು ಬದುಕ್ತೀನಿ ಅಂತ ಹೇಳಿ ತನ್ನ ಬಂಧು ಬಳಗ ಸ್ನೇಹಿತರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಳಕ್ಕೆ ಶುರು ಮಾಡ್ದ. ಅಂದರೆ ಅದರ ಅರ್ಥ ಇಷ್ಟೇ, ಸಾವಿನ ಅರಿವಿರುತ್ತಲ್ಲ ಅದು ಬದುಕನ್ನು ತುಂಬ ಅರ್ಥಪೂರ್ಣ ಮಾಡಿಬಿಡತ್ತೆ. ಡಿ ವಿ ಜಿ ಈ ಪದ್ಯದಲ್ಲಿ ನಮ್ಮ ಬದುಕಿಗೂ ಒಂದು ಕೊನೆ ಇದೆ ಅನ್ನೋ ಸತ್ಯವನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಗಿಬಿಟ್ರೆ ನಮಗೆ, ಒಂದಲ್ಲ ಒಂದು ದಿವಸ ನಾವು ನಮ್ಮ ಕಂತೆ ಬಿಸಾಕಬೇಕು ಅಂತ ಗೊತ್ತಾಗ್ಬಿಟ್ರೆ, ಆಗ ನಾವು ಉಲ್ಲಾಸದಿಂದ ಅರ್ಥಪೂರ್ಣವಾಗಿ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟು ಬದುಕೋಕ್ಕೆ ಸಾಧ್ಯ. ಅದಲ್ಲದೆ ಶಾಶ್ವತವಾಗಿ ಇಲ್ಲಿ ಇರ್ತೀನಿ ಅಂತ ಭ್ರಮೆಯಲ್ಲಿದ್ದರೆ ಬಹುಶಃ ಇರೋವಷ್ಟು ದಿವಸ ಅನುಪಯುಕ್ತವಾಗಿ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಹೀಗೆ ಇರೋಕ್ಕೆ ಸಾಧ್ಯ. ಹೀಗಾಗಿ ಒಂದಲ್ಲ ಒಂದು ದಿವಸ ನಾವು ಹೋಗ್ತೇವೆ, ಚಂದ ಯಾಕಿರಬಾರ್ದು.

ನಿಗಮ್ ಮದ್ದನಾರಿರಿಸಿಹರು, ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತು. ಬರುವೆಲ್ಲ ಬೇನೆಗಂ ಮದ್ದನಾರಿರಿಸಿಹರು, ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತು. ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ. ಕಿರಿದು ಪಲ್ಲನು ತಾಳಿ ಕೊಳಲೆಬೇಕಷ್ಟಿಷ್ಟು ದರೆಯಂತ ರುಷ್ಣವನು ಮಂಕುತಿಮ್ಮ.

0: ತಾಳುವಿಕೆಗಿಂತ ತಪವು ಇಲ್ಲ. ತುಂಬ ಪ್ರಿಯವಾದ ಮಾತಿದು ನನಗೆ. ಇಂಗ್ಲೀಷ್ನಲ್ಲಿ ಟಾಲರೆನ್ಸ್ ಇಸ್ ದ ಗ್ರೇಟೆಸ್ಟ್ ವರ್ಚು ಅಂತ ಹೇಳ್ತಾರೆ. ಎಲ್ಲ ಮೌಲ್ಯಗಳಿಗಿಂತ ದೊಡ್ಡ ಮೌಲ್ಯ ಯಾವುದಾದ್ರೂ ಇದ್ದರೆ ಅದು ಟಾಲರೆನ್ಸ್. ಇಂಥ ಮಾತು ನಮಗೆಲ್ಲರಿಗೂ ಗೊತ್ತು, ನಿಮಗೇನು ಗೊತ್ತಿಲ್ವಾ? ಆದರೆ ಕೊಂಚ ಈ ಮಾತನ್ನು ನಿಧಾನವಾಗಿ ಮನಸ್ಸಿನ ಆಳಕ್ಕೆ ಈ ಮಾತನ್ನು ಬಿಟ್ಟುಕೊಂಡು ನಮ್ಮ ಬದುಕಿನಲ್ಲೂ ಅನ್ವಯಿಸಿಕೊಂಡ್ರೆ ಸಹಿಷ್ಣು ಗುಣವನ್ನು ನಾವು ಏನಾದರೂ ಪರಿಪಾಲಿಸೋಕ್ಕೆ ಸಾಧ್ಯ ಆಗಿಬಿಟ್ರೆ ಈ ಬದುಕು ಎಷ್ಟು ಚೆನ್ನಾಗಿರುತ್ತೆ, ಸಹನೀಯವಾಗುತ್ತೆ. ಈ ಸತ್ಯವನ್ನು ಡಿ ವಿ ಜಿ ಈ ಪದ್ಯದಲ್ಲಿ ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ನಮಗೆ ಬರೋ ಎಲ್ಲ ಬೇನೆಗಳಿರುತ್ತಲ್ಲ, ರೋಗ ಇರುತ್ತಲ್ಲ, ಅದಕ್ಕೆ ಎಲ್ಲಿಯಾದರೂ ಔಷಧಿ ಕೊಡೋಕ್ಕೆ ಸಾಧ್ಯನೇ ಅಂದರೆ ಎಲ್ಲ ರೋಗಗಳಿಗೂ ಖಂಡಿತ ಇಲ್ಲ. ಎಲ್ಲ ರೋಗಕ್ಕೂ ಪರಿಹಾರ ಇಲ್ಲ. ಕೆಲವನ್ನು ನಾವೇನು ಮಾಡಬೇಕಂದ್ರೆ ಅನುಭವಿಸಲೇಬೇಕು. ಯು ಶುಡ್ ಲರ್ನ್ ಟು ಲೀವ್ ವಿತ್ ಇಟ್, ಬೇರೆ ದಾರಿ ಇಲ್ಲ ಡಯಾಬಿಟಿಸ್ ಇದ್ದಾಗೆ. ಹಾಗೆಯೇ ಮನುಷ್ಯನ ಕೆಟ್ಟ ಗುಣಕ್ಕೂ ಕೊನೆ ಎಲ್ಲಿದೆ ರೀ? ನಾವೆಷ್ಟೇ ಪ್ರಯತ್ನ ಪಟ್ಟರುವೆ ಈ ಕೆಟ್ಟದ ಜನದ ಜೊತೆ ಬದುಕಲೇಬೇಕಾಗತ್ತೆ. ಬೇರೆಯವರ ಕೆಟ್ಟತನದ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಅಕ್ಕಮಹಾದೇವಿ ಹೇಳೋ ಹಾಗೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ತಾಳ್ಕೋಬೇಕಷ್ಟೇ ಎಲ್ಲರನ್ನ, ಅದು ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಗೆಳೆಯರಿರ್ಬೋದು, ನೆರೆಹೊರೆಯವರು ಇರ್ಬೋದು, ಎಲ್ಲರಿಂದ ಸದಾ ಒಳ್ಳೆಯದನ್ನೇ ನಿರೀಕ್ಷಿಸೋಕ್ಕಾಗೋದಿಲ್ಲ. ಸೊ ಈ ಸಹಿಷ್ಣು ಅನ್ನೋ ಗುಣ ಇದೆಯಲ್ಲ, ಇದು ಬಹಳ ದೊಡ್ಡ ಮೌಲ್ಯ. ಅದಿದ್ದರೆ ಅದು ಬದುಕನ್ನು ಸಹನೀಯವಾಗಿಸುತ್ತೆ. ಸಹಿಷ್ಣುತೆ ದೌರ್ಬಲ್ಯ ಅಲ್ಲ, ಅಂತಃಶಕ್ತಿ ಅಂತ ಹೇಳಿ ಡಿ ವಿ ಜಿ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸಮಯ ಆಗಿದೆ 7:31. ಈಗ ಕೇಳಿ ಒಂದು ಗೀತೆ, ಜಗ್ಗುದಾದ ಚಲನಚಿತ್ರದಿಂದ ಟಿಪ್ಪು ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು, 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು, ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ

0: ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ 0.2ರಿಂದ 0.3ರಷ್ಟು ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾ

0: ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡಾ 20%ರಷ್ಟು ಎಥನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮಸ್ತೆ, ಶುಭ ಸಂಜೆ. ಸಮಯ 7:46 ಆಗಿದೆ. ಗಾನ ಬಜಾನದಲ್ಲಿ ಮುಂದುವರಿಯುವ ಈ ಒಂದು ಸಮಯದಲ್ಲಿ ಬರೀ ರಸ್ತೆಗಳ ಅಕ್ಕಪಕ್ಕದೆಲ್ಲ ಬದಲಾವಣೆಗಳಾಗಿರೋದು ಖಂಡಿತ ಇಲ್ಲ. ಅಲ್ಲಿಂದ ಮುಂದೆ ಹಾಗೆ ನಮ್ಮ ಮನೆಗೆ ಹೋಗ್ತಾ ಅಡುಗೆ ಮನೆಗೆ ಏನಾದರೂ ನಾವು ಕಾಲಿಟ್ಟಾಗ ಅಥವಾ ನಾವು ಕಣ್ಬಿಟ್ಟಾಗ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿನ ಮಿಕ್ಸಿ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಓವನ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳಾಗಲಿ ತಮ್ಮ ಕೆಲಸವನ್ನೆಲ್ಲ ಅವು ಕಡಿಮೆ ಮಾಡಿಬಿಟ್ಟಿದೆ. ಇದರ ಜೊತೆಯಲ್ಲಿ ಇನ್ನು ಅನೇಕ ರೀತಿಯಲ್ಲಿ ನಮ್ಮ ಕೆಲಸದ ಬದಲಾವಣೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಡುಗೆ ಮನೆಯಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಸಾಗಬಹುದು. ಈಗ ಕೇಳಿ ಮುರಳಿ ಮೀಟ್ಸ್ ಮೀರಾ ಚಲನಚಿತ್ರದಿಂದ ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಧ್ವನಿಯಲ್ಲಿ ಅಭಿಮನ್ ರಾಯ್ ಜಿ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಹಾಗೆಯೇ ಹಿಂದಿನ ಕಾಲದಲ್ಲೆಲ್ಲ ಒಂದು ಖಾರವನ್ನ ರುಬ್ಬುವಾಗ ಅಲ್ಲಿ ಒಂದು ರೀತಿಯ ಶ್ರಮನೂ ಇರ್ತಿತ್ತು, ಹಾಗೆಯೇ ಸಮಯ ಜಾಸ್ತಿ ತಗೊಳ್ತಾ ಇತ್ತು. ಇದನ್ನೆಲ್ಲ ನಾವು ಬದಲಾಯಿಸೋದಕ್ಕೆ ಇತ್ತೀಚೆಗೆ ಏನ್ ಮಾಡ್ತಾ

ಇದು ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು ಮಸಾಲೆ ಅರಿಯುವಂತಹ ಮಿಕ್ಸಿಗಳಿದೆ. ಅದರ ಜೊತೆ ಒಂದು ಆಮಿಕಲ್ಲಾಗಲಿ ಅಥವಾ ಬೀಸೋಕಲ್ಲಾಗಲಿ ಒರಳು ಅಥವಾ ಒನಕೆಗಳಲ್ಲಿ ಸಿಗುತ್ತಿದ್ದಂತಹ ಆಗಿನ ಕಾಲದ ಒಂದು ಸಾಂಪ್ರದಾಯಿಕವಾದಂತಹ ರುಚಿ ಇಂದಿನ ಕಾಲದಲ್ಲಿ ಸ್ವಲ್ಪ ಮಾಯವಾಗಿದೆ, ಹಾಗೆ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಆ ಕಲ್ಲುಗಳಿಂದ ನಿಧಾನವಾಗಿ ಅರಿಯುವಾಗ ಇದ್ದಂಥ ಒಂದು ಮಸಾಲೆಯ ನೈಸರ್ಗಿಕವಾದಂತಹ ರುಚಿ ಹಾಗೆಯೇ ಸುವಾಸನೆ ಸ್ವಲ್ಪ ಕಣ್ಮರೆಯಾಗಿದೆ. ಹಾಗೆ ಜೊತೆಗೆ ಈ ಮಹಿಳೆಯರಿಗೆ ಒಂದು ರೀತಿಯ ದೈಹಿಕ ವ್ಯಾಯಾಮ ಕೂಡ ಆಗ ಆಗ್ತಿತ್ತು, ಅದು ಕೂಡ ಈಗಿನ ಅಡುಗೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನಿಸುತ್ತೆ. ಇನ್ನು ಪಾತ್ರೆಗಳ ವಿಚಾರಕ್ಕೆ ಬಂದರೆ ಮಣ್ಣು, ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳು ಕಂಗೊಳಿಸ್ತಾ ಇತ್ತು. ಇತ್ತೀಚೆಗೆ ಎಲ್ಲ ವೆರೈಟೀಸ್ ಆಫ್ ಏನು ಅಪ್ಡೇಟೆಡ್ ಪಾತ್ರೆಗಳು ನಮಗೆ ಅಡುಗೆ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಟ್ಟಿಗೆ ಒಲೆ ಇತ್ತು, ಹಾಗೆ ಕಲ್ಲಿದೆಲ್ಲ ಒಲೆ ಇತ್ತು. ಈಗೆಲ್ಲ ಗ್ಯಾಸು ಇಷ್ಟೇ ಜಾಸ್ತಿ ಆಗಿದ್ರು ಕೂಡ ಗ್ಯಾಸ್ನ ಯೂಸ್ ಮಾಡೋ ಲೆವೆಲ್ಗೆ ನಾವು ಬಂದಿದ್ದೀವಿ. ಇನ್ನು ನೈಸರ್ಗಿಕವಾಗಿ ಆಹಾರವನ್ನು ಸಂರಕ್ಷಣೆ ಮಾಡ್ತಾ ಇದ್ವಿ, ಇತ್ತೀಚೆಗೆ ಅದು ಕೂಡ ಕಡಿಮೆ ಆಗಿದೆ. ಇದೆಲ್ಲವನ್ನು ಮರೆಸುವಂಥದ್ದು ಪ್ರೀತಿ ಮತ್ತು ತಾಳ್ಮೆ. ಹಿಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿ ಅಡುಗೆಯನ್ನು ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಮಾತುಕತೆ ಆಗ್ತಾ ಇತ್ತು. ಹಾಗೆಯೇ ಹರಟೆ ಹೊಡಿತ ಎಷ್ಟು ಸುಲಭವಾಗಿ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಅಡುಗೆ ಆಗ್ತಾ ಇತ್ತು. ಇತ್ತೀಚೆಗೆ ಅದು ಕೂಡ ಸ್ವಲ್ಪ ಎಲ್ಲೋ ಕಡಿಮೆ ಆಗಿದೆ ಅಂತ ಭಾವನೆ. ಸಮಯ ಆಗ್ತಿದೆ 7:53. ಅಡುಗೆ ಮನೆಯಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇಂದಿನ ಗಾನ ಭಜಾನದಲ್ಲಿ ನಾವು ಸಾಗ್ತಾ ಇದ್ವಿ. ಇನ್ನೇನು ನಮ್ಮ ಈ ದಿನದ ಗಾನ ಭಜಾನಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚೌಕಾ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಅಂತರ ಮಿತ್ರ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿ ಅವರ ರಚನೆ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ಸಮಯ ಆಗ್ತಿದೆ ಇನ್ನೇನು 8 ಗಂಟೆ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸೆಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. 2013-14 ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಯಕೃತ್ತಿನ ಕಾಯಿಲೆಗಳು ಹಾಗೂ ಟೈಪ್ 2 ಮಧುಮೇಹ ಪ್ರಕರಣಗಳು ತೀವ್ರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಡೆಗಟ್ಟುವ ಆರೋಗ್ಯ ಸೇವೆ ಮತ್ತು ವ್ಯಾಪಕ ಸಾರ್ವಜನಿಕ ಜಾಗೃತಿ ಆಧಾರಿತ ರಾಷ್ಟೀಯ ಮಟ್ಟದ ಕಾರ್ಯತಂತ್ರವನ್ನು ಮಿಷನ್ ಮಾದರಿಯಲ್ಲಿ ಜಾರಿಗೊಳಿಸುವಂತೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕಡಿಮೆಯಾದರೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತಿದ್ದು ಜಿಲ್ಲೆಯ ಒಟ್ಟು ಮತದಾರರ ಸಂಖ್ಯೆ 12,65,265 ಇಂದು ಸಂಜೆ 4 ಗಂಟೆಯ ವೇಳೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳ ಮೂಲಕ ಒಟ್ಟು 7,01,621 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿಯ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 12.1 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 120 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ

0: ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಸಮಯ ಆಗಿದೆ 8:02. ಈಗ ಕೇಳಿ ಧ್ವನಿವಾಹಿನಿ ಚಿತ್ರ ಹುಲಿಯ ಹಾಲಿನ ಮೇವು.
2: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಹುಲಿಯ ಹಾಲಿನ ಮೇವು ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಪ್ರದಾ, ಜಯಚಿತ್ರ, ಎಂಪಿ ಶಂಕರ್, ಸಂಪತ್, ತೂಗುದೀಪ ಶ್ರೀನಿವಾಸ್, ವಜ್ರಮುನಿ, ಬಾಲಕೃಷ್ಣ ಹಾಗೂ ಉಮಾ ಶಿವಕುಮಾರ್. ಕಥೆ ಭಾರತೀ ಸುತ, ಸಂಗೀತ ಜಿ.ಕೆ. ವೆಂಕಟೇಶ್, ನಿರ್ದೇಶನ ವಿಜಯ್. ಕೇಳಿ ಚಿತ್ರ ಹುಲಿಯ ಹಾಲಿನ ಮೇವು.

0: ಗೆಳೆಯರ ಬಂಡು ಅಂದ್ರೆ ನೀನು, ವಯಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು?
1: ಚುಂಕುಮಣಿ.
0: ಯಾರ ಮಗ?
1: ನಮ್ಮಮ್ಮನ ಮಗ.
0: ನಿಮ್ಮ ತಂದೆ ಹೆಸರೇನು?
1: ಬೇಪಿನಾಡಿನ ಹುಲಿಬೇಟೆ ಮಾದಪ್ಪ.
0: ಓಹೋ, ನಿಮ್ಮ ತಂದೆ ಹುಲಿಬೇಟಿಲಿ ಪ್ರಸಿದ್ಧಿನೋ? ನೀನು ಹುಲಿಬೇಟೆಗೋಸ್ಕರ ಬಂದೀಯ?
1: ಇಲ್ಲ, ನಾನಿಲ್ಲೋ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಹುಲಿ ಗುಟ್ರ ಆಗ್ತು, ದನಗಳನ್ನ ಚುದಿಬಿಟ್ವು. ಆ ಹುಲಿ ಎದ್ವಾ ತದ್ವಾ ಅರ್ಚ್ಕೋತಾನೆ ಇದೆ. ನನಗೆ ಯಾಕೋ ಗಾಬರಿ ಆಯ್ತು, ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದುಬಿಟ್ಟಿದ್ಯೋ ಏನು ಅಂತ ಆ ಶಬ್ದನ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ.
0: ನಿನ್ನ ಧೈರ್ಯ ಸಾಹಸ ನಮಗೆ ಇಷ್ಟು ಆನಂದ ಆಶ್ಚರ್ಯ ಉಂಟು ಮಾಡಿದೆ ಅಂದಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ.
1: ನಮ್ಮಪ್ಪ ಇಲ್ಲ, ನನ್ ಚಿಕ್ಕನಾಗಿದ್ದಾಳೆ, ಸತ್ತೋದಂತೆ. ನಮ್ಮಮ್ಮ ಇದ್ದಾಳೆ.
0: ತೆಗೆದುಕೋ ಕತ್ತಿಯದ್ದು, ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಣು. ಮುದ್ದಣ್ಣನವರೇ.
2: ಮಹಾಸ್ವಾಮಿ.
0: ಇಂದಿನಿಂದ ಇವನು ನಿಮ್ಮ ಶಿಷ್ಯ. ಇವನಲ್ಲಿರ್ತಕ್ಕಂತಹ ಪೌರುಷ ಪ್ರಕಾಶಕ್ಕೆ ಬರಬೇಕಾದರೆ ನಿಮ್ಮಿಂದ ಶಿಕ್ಷಣ ಇವನಿಗೆ ಅತ್ಯಗತ್ಯ.
2: ಹೌದು ಮಹಾಪ್ರಭು, ಇದನ್ನು ಸುಂದರ ವಿಗ್ರಹವಾಗಿ ಮಾಡಲೇಬೇಕು. ಆ ಹೊಣೆ ನನಗಿರಲಿ.

0: ಉತ್ತರಣ್ಣನವರೇ, ಮಹಾಸ್ವಾಮಿಯವರು ಚಂಗುಮಣಿನ ನೋಡ್ಬೇಕಂತೆ.
1: ಹೌದೇನು ಚಂಗುಮಣಿ? ಇವತ್ತಿಗೆ ನಿನ್ನ ವಿದ್ಯೆ ಪರಿಪೂರ್ಣವಾಯಿತು, ನನ್ನ ಶ್ರಮವೂ ಸಾರ್ಥಕವಾಯಿತು. ಮಹಾಸ್ವಾಮಿಯವರು ನಿನ್ನನ್ನು ಕಾಣಬೇಕಂತೆ, ಹೋಗಿ ಅವರ ಆಶೀರ್ವಾದ ಪಡೆಯಿತು.

0: ಮುದ್ದಣ್ಣನವರೇ.
1: ಪ್ರಭು,
0: ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ.
1: ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು.
2: ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವವಿದೆಯೋ ಮಹಾಸ್ವಾಮಿಯವರು ತಮ್ಮ ಸ್ವಹಸ್ತದಿಂದ ನಿನಗೆ ಕುಡಿಸಿದ ಹಾಲಿಗೂ ಅಷ್ಟೇ ಮಹತ್ವವಿದೆ. ಇದರ ಅರ್ಥ ಇಷ್ಟೇ, ಹಾಲುಂಡ ಮನೆಗೆ ಎರಡು ಬಗೆಯಬಾರದು.
0: ನಾವು ಕೊಡವರು, ಎರಡು ಬಗೆಯೋದು ದ್ರೋಹ ಎಣಿಸೋದು. ಈ ವ್ಯಾಧಿ ನಮ್ಮ ಜನ್ಮ ಕಂಟದೇ ಇರೋದು. ನನ್ನ ಕೊನೆ ಉಸಿರಿರೋ ತನಕ ಈ ದೇಹ ಮಹಾಸ್ವಾಮಿಯವರ ಸೇವೆಗೆ ಮೀಸಲು. ಇದಕ್ಕೆ ಗುತ್ತಪ್ಪ ಸಾಕ್ಷಿ, ಕಾವೇರಿ ತಾಯಿ ಸಾಕ್ಷಿ, ಬದುಕಿರುವ ನನ್ನ ತಾಯಿ ದೇವರ ಸಾಕ್ಷಿ.

0: ಗಂಗಾ, ನೀನಿಲ್ಲಿ ಯಾಕೆ? ನಿದ್ರೆ ಬರಲಿಲ್ಲ? ಯಾಕೆ ಬೆವುತ್ಕೊಂಡಿದ್ದೀಯ?
1: ಬೆವರು ತುಂಬಾ ಸೆಕೆ ನೋಡು, ಅದಕ್ಕೆ ನಾ ಬೀಸ್ತೀನಿ.
0: ನನಗ ಹುಚ್ಚಿ, ಊಟ ಆಯ್ತಾ?
1: ಯಾವಾಗಲೂ ಆಯ್ತು, ಇವಾಗ ಕೇಳ್ತಿದ್ದಾನೆ.
0: ಹೋಗು ಮಲ್ಕೊ, ಹೋಗು
1: ಮಲ್ಕೊ. ನೀ ಮಲ್ಕೋ ಬಾಬಾ,
0: ಕೂತ್ಕೊಂಡು ಬೀಸ್ತೀಯ? ಬೀಸು.
2: ಅನ್ಯಾಯ ಅಪ್ಪ, ಯಾ ಮಹಾನ್ಯಾಯ! ಯಾವುದು, ಯಾರಿಗೆ ಅನ್ಯಾಯ? ಏನಾಯ್ತು? ಇಷ್ಟು ದಿವಸ ದೊಡ್ಡ ವೀರಪ್ಪ ಪ್ರಭುಗಳ ಅಂಗರಕ್ಷಕ ಪಡೆಯ ದಳಪತಿಯಾಗಿದ್ದ ಈ ಬೆಮ್ಮಯನ್ನ ಅಕಾರಣವಾಗಿ ಆ ಪದವಿಯಿಂದ ತೆಗೆದು ಯಾವನೋ ಒಬ್ಬ ಅಕಸ್ಮಾತ್ ಒಂದು ಪೆಟ್ಟು ತಿಂದು ಹುಲಿನ ಕೊಂದ ಅಂತ ಅವನಿಗೆ ಇವನು ಪದವಿಯನ್ನು ಕೊಟ್ಟಿದ್ದ. ಇಷ್ಟು ದಿವಸ ಆ ಪದವಿಯಲ್ಲಿದ್ದ ಈ ಬೆಮ್ಮಯ ಇವತ್ತು ಅವನ ಕೈ ಕೆಳಗೆ ನಾಳು ಅಂದ್ರೆ ಇದಕ್ಕಿಂತ ಅನ್ಯಾಯ ಬೇಕಪ್ಪಯ್ಯ?
3: ನೋಡಿದ್ರ ಇಂಥ ಎಷ್ಟೋ ಅನ್ಯಾಯಗಳು ನಮ್ಮ ಮೇಲೆ ನಡೆದಿದೆ, ನಡೀತಾನೇ ಇದೆ.
2: ವಂಶ ಪಾರಂಪರ್ಯವಾಗಿ ರಾಜ್ಯವಾಡಬೇಕಾಗಿದ್ದವರೇ ನಾವು. ಈ ದಿವಸ ಸಾಮಾನ್ಯ ನಾಡತಕ್ಕರಾಗಿದ್ದಿ.
4: ಅದ ಕಾರಣ ಏನಪ್ಪಯ್ಯ?
2: ಕಾರಣವೇ, 400 ವರ್ಷಗಳ ಹಿಂದೆ ಜಂಗಮ ವೇಷದಿಂದ ಬಂದು ನಮ್ಮ ಹಿರಿಯರ ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಅವರು ಕೊಟ್ಟ ದಾನದ ಭತ್ತ ಧರ್ಮದ ಕಾಣಿಕೆಗಳಿಂದ ತಮ್ಮ ಜೀವನವನ್ನು ಸಾಗಿಸುತ್ತಾ ತಮ್ಮ ಮನೆಯ ಉಳಿಗಕ್ಕೆಂದು ಚಾವಡಿಕಾರರು ನೇಮಿಸಿಕೊಂಡು ತಮ್ಮ ಪರಿವಾರ ಬಲವಾಗುತ್ತಲೇ ಒಗ್ಗಟ್ಟಿಲ್ಲದೆ ನಮ್ಮ ನಮ್ಮಲ್ಲೇ ಜಗಳವಾಡುತ್ತಿದ್ದ ನಮ್ಮ ಪೂರ್ವಿಕರನ್ನು, ನಮ್ಮ ನಾಡನ್ನು ಆಡುತ್ತಿದ್ದ ನಾಯಕರನ್ನು ಕೊಂದು ತಾನೇ ರಾಜನದು ಸಿಂಹಾಸನವೇರಿದ ಆ ವೀರರಾಜನ ವಂಶದವನೇ ಈ ದೊಡ್ಡ ವೀರಪ್ಪ. ನಿಮಗೆಲ್ಲ ನ್ಯಾಯ ದೊರಕಿ ಮುಂದೆ ಇಂಥ ಅನ್ಯಾಯ ನಡೀದೇ ಇರಬೇಕು ಅಂದ್ರೆ ಅವನನ್ನು ಸಿಂಹಾಸನದಿಂದ ದೂರ ತಳ್ಳಿ ಆ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಬೇಕು.
5: ಪ್ರಜೆಗಳೆಲ್ಲ ಅವನ ಸಾಕ್ಷಾತ್ ದೇವರನ್ನು ತಿಳಿದು ಕೈಮುಗುವಾಗ ಅವನ ಸಿಂಹಾಸನ ಕೆಳಗಿಳಿಸುವುದು ಹೇಗೆ ಸಾಧ್ಯ ನಾಯಕರೇ?
2: ರಾಜ್ಯದಲ್ಲಿ ಕ್ಷೋಭೆ ಉಂಟಾಗಿ ಪ್ರಜೆಗಳಲ್ಲಿ ಭೀತಿ ಹೆಚ್ಚಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ನಾಯಕರೇ? ನಾಳೆನೇ ಕಾವೇರಿ ಜಾತ್ರೆ, ಈ ಜಾತ್ರೆಯಿಂದನೇ ನಮ್ಮ ಆ ಕೆಲಸಗಳು ಪ್ರಾರಂಭ.

0: ಗಾಡಿ ಬಿಡಿ, ಸ್ವಲ್ಪ ಗಾಳಿ ಬರಲಿ. ಇನ್ನು ಜೀವಕ್ಕೇನೂ ಅಪಾಯ ಇಲ್ಲ.
1: ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪೂವಿ ಪೂವಿ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ. ನಿನಗೇನಾದರೂ ಅಪಾಯ ಆಗಿದ್ದಿದ್ರೆ ಅಪ್ಪಯ್ಯಂಗೆ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಏನು ದೇವರ ದಯೆ, ಸಾಕ್ಷಾತ್ ಆ ಇಗ್ಗು ತಪ್ಪನೆ ಈತನ ರೂಪದಲ್ಲಿ ಬಂದು ನಿನ್ನ ಪ್ರಾಣ ಉಳಿಸ್ತ.
0: ಜಂಗುಮಣಿ, ಮಹಾಸ್ವಾಮಿಯವರು ತೀರ್ಥೋದ್ಭವ ಕೊರಡಕ್ಕೆ ಸಿದ್ಧವಾಗಿದ್ದಾರೆ.
1: ಮತ್ತೆ ನೋಡ್ತೀನಿ.

0: ಮಹಾಪ್ರಭು, ಕಾವೇರಿ ಜಾತ್ರೆಗೆ ಬಂದಿರೋ ಜನಗಳನ್ನ ಅಲ್ಲಲ್ಲೇ ಕಳ್ಳಕಾಕರು ಮುತ್ತಿ ದರೋಡೆ ಲೂಟಿ ಮಾಡಿ ಹಿಂಸಿಸ್ತಾ ಇದ್ದಾರೆ.
1: ನಮ್ಮ ರಾಜ್ಯದಲ್ಲಿ ನಮ್ಮ ಆಡಳಿತದಲ್ಲಿ ಕಳ್ಳಕಾಕರು ಲೂಟಿ,
0: ಅದು ಈ ವರ್ಷನೇ ಮಹಾಪ್ರಭು.
1: ಚಂಗಮಣಿ,

0: ಯಾರು ನೀವು? ನಿಮ್ಮ ಗುಂಪಿನ ಯಜಮಾನ ಯಾರು? ಬಿಡು. ಕಾವೇರಿ ಜಾತ್ರೆಗೆ ಬರೋ ಜನರನ್ನ ಕಳ್ಳರು ಕಾಡ್ತಾರೆ ಅನ್ನೋ ಸಂಗತಿ ನಮಗೆ ತಿಳಿದಿರಲಿಲ್ಲ. ಇನ್ನು ಮುಂದೆ ಈ ರೀತಿ ಅನಾಹುತ ನಡೆದಿರೋ ಹಾಗೆ ನಾವು ಸರಿಯಾದ ಏರ್ಪಾಡು ಮಾಡ್ತೇವೆ. ನೀವಿನ್ನು ನೆಮ್ಮದಿಯಾಗಿ ಹೋಗಬಹುದು.
1: ನಮ್ಮ ಕತ್ತಿಗೆ ತಲೆಬಿಡಲು ಬಂದ ಇಬ್ಬರಿಗೆ ಹೆದರ್ಕೊಂಡು ವಧೆಯಿಂದ ಪಲಾಯನ ಮಾಡ್ಕೊಂಡಿದ್ದೀರಲ್ಲ, ನಾಚಿಕೆ ಆಗೋದೇ ನಿಮ್ಗೆ? ಈಗಾದ್ರೆ ನಾನು ದೊಡ್ಡ ವೀರಪ್ಪನ ಮಟ್ಟ ಹಾಕೋದು ಹೇಗೆ? ಒಟ್ಟಿನಲ್ಲಿ ನಮ್ಮ ಜನಗಳಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿರೋ ನಿಮ್ಮಲ್ಲಿ ಧೈರ್ಯವಿಲ್ಲ.
2: ಧೈರ್ಯ ಅಂತ ನಾವು ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ಮವರೊಬ್ಬ ದಾರಿನೇ ನಾವು ಹಿಂಬಾಲಿಸಿ ಪ್ರಾಣ ತ್ಯಾಗ ಮಾಡ್ಬೇಕಾಗಿತ್ತು ನಾಯಕ್ರೆ.
1: ರಾತ್ರಿ ಬಾಳೋದು ಅಂದ್ರೆ ಹುಡುಗಾಟ ಅಂದ್ಕೊಂಡೇನು? ನೂರಾರು ಜನ ರಕ್ತ ಚೆಲ್ಲದ್ರೇನೆ ಕೊಡು, ನಾನು ಸಿಂಹಾಸನದ ಮೇಲೆ ಕೂತು ಮೆರೆಯೋದಿಕ್ಕೆ ಸಾಧ್ಯ?
3: ಅಪ್ಪಯ್ಯ, ಬಿದ್ದಯ್ಯ ಈ ಸಲ ಓಟು ತಂದಕ್ಕೆ ಬರಲ್ವಂತೆ. ಅದ್ ಹೇಗ್ ಬರಲ್ವ ನೋಡ್ತೀನಿ. ನಾನ್ ಯಾರಂತ ತಿಳ್ಕೊಂಡಿದ್ಯೆ? ನಾಡು ತಕ್ಕ ಸುಬ್ಬಯ್ಯ ಮೌಳಿ ಮಗಳು ಪೂವಿ, ಗೊತ್ತಾ? ಪಂದಿಕ್ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ, ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಮಾತು ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ?

0: ಬಿದ್ದಯ್ಯ ಅನ್ಕೊಂಡ್ಬಿಟ್ಟಿದ್ದೆ.
1: ಪರವಾಗಿಲ್ಲ, ನಾನು ಬಿದ್ದಯ್ಯನ ಭಾವ ಚೆಂಗುಮಣಿ. ಬಿದ್ದಯ್ಯನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ?

0: ಅಯ್ಯೋ ತಗಡಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಏವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ್ನು ಉಳಿಸಿದ್ನಲ್ಲ ಇವನೇ.
1: ನನಗ್ ಗೊತ್ತು.
0: ಹೇಗ್ ಗೊತ್ತು?
1: ನಾನ್ ನೋಡಿದ್ದೀನಿ.
0: ಕೇಳಿದ್ಯ ಬಾಬಾ, ಇವಳು ನಿನ್ ಹುಲಿನ್ ಕೊಂತಿದ್ರ ನೋಡಿದ್ಲಂತೆ.
2: ಯಾವಾಗಂತೆ
1: ಅಲ್ವೇ?
0: ಇನ್ನೇನೆ
1: ಅವ್ರ ಗೊತ್ತು ಒಂದೆ.
0: ಹೇಗ್ ಗೊತ್ತು ನಿಂಗೆ?
2: ನಾನ್ ಹೇಳ್ತೀನಿ ತಂಗ. ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನಲ್ಲಿ ಮುಳು ಹೋಗಿದ್ದ ಒಂದು ಹುಡುಗಿನ ದಡಕ್ಕೆತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೇ.
0: ನೀನಾ? ಪೂವಿನ ಉಳಿಸ್ತವನು ನೀನಾ? ನಿಜವಾಗ್ಲೂ ಬಾವ, ನೀನು ಉಳಿಸಿದ್ದು ಅವಳನ್ನಲ್ಲ, ನನ್ನ. ಇವಳು ಯಾರು ಗೊತ್ತಾ? ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದರೂ ಆಗಿದ್ದಿದ್ರೆ ಖಂಡಿತ ನಾನು ಬದುಕುತ್ತಿರಲಿಲ್ಲ.
3: ಕೊಂದು ಮಹಾಸ್ವಾಮಿಗಳ ಅಪಾಯದಿಂದ ಪಾರು ಮಾಡಿದ ಈ ಚೆಂಗುಮಣಿ ಇದೇ ಮೊದಲನೇ ಸಲ ಗದ್ದೆ ಓಟದಲ್ಲಿ ಭಾಗವಹಿಸಿ ಗೆದ್ದಿದ್ದಾಳೆ. ಚೆಂಗುಮಣಿ, ಈ ನಾಣ್ಯ ನಮ್ಮ ವಿಶ್ವಾಸದ ಗುರುತು. ಚೆಂಗುಮಣಿ
2: ಬರಲ, ನಾನು ಬಾವ ಬರ್ತೀನಿ.
4: ಹೋಗ್ಬಾ,
2: ಬಿದ್ದರೆ ಬರಲ.
4: ಸರಿ ಬಾವ.
2: ಏನ್ ತಂಗ,
0: ಮತ್ತೆ ಯಾವಾಗ ಬತ್ತಿ ಬಾವ?
2: ನಾನ ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ ತಂಗ. ಓಹೋ, ಇಷ್ಟೊತ್ತು ಯಾರನ್ನ ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಬರ್ತಿದ್ನೋ, ಆ ದೇವತೆ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದೇನ್ ಕೈಯಲ್ಲಿ ಹುನಾರ ದೇವ್ರಿಗ? ಮತ್ತೆ ನನಗ ಏನು ಪಂದ್ಯದಲ್ಲಿ ಗೆದ್ದದಕ್ಕ
1: ಅಲ್ಲ,
2: ಮತ್ತೆ
1: ನನ್ನ ಹೃದಯನ ಗೆದ್ದಿದ್ದಕ್ಕೆ.
2: ಅಪ್ಪ, ಎಂಥ ಮಾತು! ನಾನು ನಿನ್ನ ಹೃದಯನ ಗೆದ್ದುಬಿಟ್ನ? ಏನು ಹುನಾರ ಕೈಯಲ್ಲೇ ತಗೋಬೇಕ? ಈ ಕೈಯಿಂದ ಹಾಕಿಸ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ?
0: ಯಾವ ಲೋಕಕ್ಕೆ ಹೊರಟೋಗಿದ್ದೀಯ ನೀನು? ಎಲ್ಲಿ ಹೋಗಿತ್ತು ನಿನ್ನ ಮನಸ್ಸು? ಏ ಕಳ್ಳಿ, ನನಗೆ ಗೊತ್ತು ಇಷ್ಟೊತ್ತು ನೀನ್ ಯಾವ ಲೋಕದಲ್ಲಿದ್ದೆ ಅಂತ.
1: ಹಾಗಾದ್ರೆ ಅದ್ರ ಅನುಭವ ನಿನಗೂ ಇದೆ ಅಂತಾಯ್ತು?
0: ಹಾಗೆ.
1: ಏ, ಈಗ ನೀನೇ ಕಳ್ಳಿ.
0: ಹಾಗಾದ್ರೆ ಅವನ್ ಯಾರು ಅಂತ ನೀನ್ ಹೇಳೋದಿಲ್ಲ.
1: ನೀನ್ ಹೇಳಿದ್ರೆ ತಾನೇ ನಾನು ಹೇಳೋದು.
0: ಸರ್, ಅದೆಷ್ಟು ದಿನ ನೀನ್ ಹೇಳ್ತೀ ಇರ್ತೀಯೋ ನಾನು ನೋಡ್ತೀನಿ.
3: ದೇವಯ್ಯ, ಓಪಣ್ಣ, ತಿಮ್ಮಯ್ಯ ಇವ್ರು ಯಾರೂ ನಮ್ಮ ಪಕ್ಷಕ್ಕೆ ಸೇರೋಲ್ಲ ಅಂದ್ರೆ ನಾಯಕರೇ, ಅವರೆಲ್ಲ ಆ ಸುಬ್ಬಯ್ಯ ಮೌಲಿ ಸಂಗಡಿಗರು. ಅವನೊಬ್ಬ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಉಳಿದವರೆಲ್ಲ ತಾವಾಗೆ ನಮ್ಮ ಹಿಂದೆ ಬರ್ತಾರೆ.
5: ಅದು ನನಗೆ ಗೊತ್ತು. ಅಂಥ ಒಂದು ಅವಕಾಶಕ್ಕೆ ನಾನು ಮಾರ್ಗ ಹುಡುಕ್ತಾ ಇದ್ದೀನಿ. ಅದಕ್ಕೆ ಮಾರ್ಗ ಇಲ್ಲೇ ಇದೆ
6: ನಾಯಕರೇ.
7: ಅವರ ಮಗಳ ಪೂವಿನ ನಮ್ಮ ಭೀಮನಿಗೆ ತಂದ್ಕೊಂಡ್ರೆ ನೀವು ಅವ್ರ ಬೀಗರಾಗಿ ಸಂಬಂಧನೂ ಬೆಳೆಯುತ್ತೆ, ಸಂಪೂರ್ಣ ಬೆಂಬಲನೂ ಸಿಕ್ಕುತ್ತೆ.
4: ಭಾವ, ಇನ್ನೆಷ್ಟು ಗಂಟೆ ಬರ್ತೀಯ? ನಾನು ನಿನ್ ಬರ್ತೀನಿ.

0: ಬಿದ್ದಯ್ಯ, ಮಾವನಿಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ.
1: ಏನ್ ವಿಷಯ?
0: ಏನಿಲ್ಲ, ನನ್ನ ಮದುವೆ ವಿಷಯ ಮಾತಾಡಬೇಕಾಗಿತ್ತು.
1: ಓಹೋ, ಮದುವೆ ವಿಷಯನಾ? ನಾವು ಹೋಗೋಣ, ಈಗಲೇ ಮಾತಾಡೋಣ.
0: ಇಲ್ಲ, ಮುಂಚಿತವಾಗಿ ನೀನು ಈ ವಿಷಯ ಮಾವನ ತಿಳಿಸಿರು, ಆಮೇಲೆ ಬಂದು ನಾನು ನೋಡ್ತೀನಿ.
1: ಯಾಕೆ ಈಗಲೇ ತಿಳಿಸ್ತಾರೆ? ನಾಚಿಕೇನು? ಸರಿ ಆಯ್ತಪ್ಪ, ನಾವು ಕಾಯ್ತಿರ್ತೀವಿ.
0: ತಂಗ, ತಂಗ!
2: ಏನಪ್ಪ
0: ಕೇಳಿದ ನಿಮ್ಮ ವಿಷಯನ? ತಂಗು ಮುಡಿ ಬರ್ತಾ ಇದ್ದಾನೆ ಮದುವೆ ವಿಷಯ ಮಾತಾಡೋದಕ್ಕೆ.
3: ನಿನ್ಗೊಂದು ಒಳ್ಳೆ ವಿಷಯ. ಏನ್ ಮಾಡ್ತಾ ಇದೀವಿ ಒಬ್ಳೆ?
2: ಏನಿಲ್ಲ,
3: ಅದೇನೆ ಪಂಡೆ ಮೇಲೆ ಅಷ್ಟೊಂದು ಹೂ ಹರಡಿದೀಯಾ?
2: ಏನಿಲ್ಲ, ಸುಮ್ನೆ.
3: ಏನು ಇಲ್ಲ, ಸುಮ್ನೆ. ಎಲ್ಲಿ ನೋಡೋಣ?
2: ಬೇಡ ತಂಗ, ಅದನ್ ಮಾತ್ರ ನೋಡ್ಬೇಡ.
3: ಯಾಕೆ, ಯಾಕೆ ನೋಡ್ಬಾರ್ದು? ನನ್ ಹತ್ರ ಏನೇ ಗುಟ್ಟು, ಹಾಗಾದ್ರೆ ನೀನು ಹೇಳು ಹೂನಲ್ಲ ಅದೇನ್ ಮುಚ್ಚಿಟ್ಟಿದ್ಯಾ ಅಂತ.
2: ಏನು ಇಲ್ಲ ತಂಗ.
3: ಏನಿಲ್ದೆ ಇದ್ರೆ ಬೇಡ ಅಂತ ಯಾಕೆ ಹೇಳ್ತೀಯ? ಈ ಕಡೆ ಬಾ.
2: ಬೇಡ ತಂಗ, ಬೇಡ ಕಣೆ.
3: ನೀನ್ ಬೇಡ ಅಂದ್ರೆ ಬಿಡೋರ್ ಯಾರು? ಈ ಕಡೆ ಬಾ.
2: ನೀನ್ ಚೆಂಗುಮಣಿನ ಪ್ರೀತಿಸ್ತಿದ್ಯಾ? ಹೌದು ತಂಗ, ಅವರೇ ನನ್ನ ಜೀವ, ನನ್ನ ಸರ್ವಸ್ವ.
3: ಯಾವಾಗ ನಿಂದ
2: ಸುಳಿಗೆ ಸಿಕ್ಕಿ ಮುಳುಗ್ತಿದ್ದ ಈ ದೇಹನ ಯಾವಾಗ ತಮ್ಮ ಎರಡು ತೋಳುಗಳಲ್ಲೂ ಬಳಸಿ ಹಿಡಿದು ದಡಕ್ಕೆ ತಂದು ನನ್ನ ಪ್ರಾಣ ಉಳಿಸಿದ್ರು, ಆವಾಗಿಂದ
3: ನೀನೇನು ಚೆಂಗುಮಣಿ ಪ್ರೀತಿಸ್ತಿದೀಯ? ಅವನು ನಿನ್ ಪ್ರೀತಿಸ್ತಿದನ?
2: ಹೌದು ತಂಗ, ಇಲ್ಲದ ನೆವ ಮಾಡಿಕೊಂಡು ಅವ್ರು ನಿಮ್ಮ ಮನೆಗೆ ಬರೋದೇ ನನಗೋಸ್ಕರ, ನನ್ನ ನೋಡೋಕ್ಕೋಸ್ಕರ, ನನ್ನ ಹತ್ರ ಮಾತಾಡೋಕ್ಕೋಸ್ಕರ. ಯಾಕೆ ತಂಗ?
3: ಏನಿಲ್ಲ ಭೂಮಿ, ಏನಿಲ್ಲ. ಸಂತೋಷಕ್ಕೆ ನನ್ನ ಆಪ್ತ ಸ್ನೇಹಿತೆ ಭೂಮಿ ಎಂಥ ಅದೃಷ್ಟ ಸಾಲ, ಎಂಥ ವ್ಯಕ್ತಿ ಹೃದಯನ ಗೆದ್ದಿದೀಯ ನೀನು. ಈ ಗೊತ್ತಪ್ಪ, ನಿಮ್ಮ ಯಾವತ್ತೂ ಚೆನ್ನಾಗಿದ್ದಿರಬೇಕು, ಅಷ್ಟೇ ನನ್ನ ಆಸೆ.
0: ಪೂರ್ವಿ ಅವರಪ್ಪ ಒಪ್ಪಲಿ ಒಪ್ಪದೆ ಹೋಗ್ಲಿ, ಆದ್ರೆ ನನಗೆ ಗೊತ್ತಿಲ್ಲ ಮಾವ, ನನ್ನ ಅವಳ ಮನಸ್ಸುಗಳು ಒಂದಾಗಿವೆ. ನಾನು ಪೂರ್ವಿನೇ ಮದುವೆ ಮಾಡಿಕೊಳ್ಳೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ.
4: ನಿನ್ ಮನಸ್ಸು ತುಂಬಾ ನೋವಾಗುವಂತ ಒಂದು ವಿಷಯನ ಹೇಳ್ಬೇಕಾಗಿದೆ.
3: ನೀನೇನ್ ಹೇಳ್ಬೇಕು ಅಂತಿದೀಯ ಅದು ನನ್ ಗೊತ್ತಪ್ಪ.
4: ನಿನ್ಗೆ ಯಾಕಮ್ಮ ಗೊತ್ತು?
3: ನನ್ನ ಪಾವ ಚೆಂಗುಮಣಿ ಯಾರ ವಿಷಯವಾಗಿ ಮಾತಾಡಕ್ ಬಂದಿದ್ದಾನೋ ಅವ್ರು ಹೇಳಿದ್ರು.
4: ಹೂವಿನ ಅದೆಲ್ಲ ಗೊತ್ತಿದ್ರು ಇಷ್ಟೊಂದು ಸಮಾಧಾನವಾಗಿ ಹೇಗಮ್ಮ ಇದ್ದೀಯ ನೀನು?
3: ಕಣ್ಣೀರಿಗೆ ಕಷ್ಟ ಕರಗಿಸೋ ಶಕ್ತಿ ಇಲ್ವಲ್ಲಪ್ಪ, ಅದಕ್ಕೆ ಸಹನೆ, ಸಮಾಧಾನ, ಸಂಯಮ, ಸೈರಣೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಆಗಿರೋ ನಿರಾಸನೆಲ್ಲ ನೋಡ್ಕೊಂಡು ಬದುಕಿರಕ್ಕೆ ಸಾಧ್ಯ. ಏನಪ್ಪ ಇದು, ಹೆಣ್ಮಕ್ಳ ಹಾಗೆ ಕಣ್ಣೀರ್ ಹಾಕ್ತೀಯ?
4: ತಂಗ, ತಂಗ, ನಿನಗಿರೋ ಧೈರ್ಯ ನನಗಿಲ್ಲ ಮಗು, ನಿನಗಿರೋ ಧೈರ್ಯ ನನಗಿಲ್ಲ.
3: ಧೈರ್ಯ ಇರಲ್ಲಪ್ಪ, ನಾವು ತಂದ್ಕೋಬೇಕು.
4: ಅದು ಹೇಗಮ್ಮ ಸಾಧ್ಯ? ಚಂಗುಣಿ ಹೇಳ್ತಾನೆ ಇವನು ಪುವ್ವಿನ ಮದುವೆ ಆಗೋದಕ್ಕೆ ಅವಳ ಅಪ್ಪ ಹತ್ರ ಹೋಗಿ ನಾ ಮಾತಾಡ್ಬೇಕಂತೆ.

0: ಮತ್ತೆ ಬಾಬಂಗೆ ಯಾರಪ್ಪ ದಿಕ್ಕಿದ್ದಾರೆ? ತಂದೆ ಸ್ಥಾನದಲ್ಲಿ ನಿಂತು ಈ ಕರ್ತವ್ಯ ಮುಗಿಸ್ಬೇಕದವನು ನಿಂತಾನೆ.
1: ಮಗ ವಯಸ್ಸು ಬಂದ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ಅವಳಿಷ್ಟ ಪಟ್ಕಣಿಕೆ ಬೇರೆ ನೋಡ್ಕೊಕ್ಕೆ ನಾ ಹೋಗ್ಬೇಕಾ?
0: ಅಪ್ಪ ಬಾಬಂಗೆ ನಾನು ಇಷ್ಟಪಡ್ತೀನಿ ಅಂತ ನೀನು ಅವ್ಗೆ ಹೇಳ್ಬಿಟ್ಟಿಯ?
1: ಇಲ್ಲಮ್ಮ, ಅದೊಂದು ತಪ್ಪು ಮಾಡಲಿಲ್ಲ.
0: ಅಪ್ಪ ನಮ್ಮಪ್ಪ ನಿಜವಾಗ್ಲೂ ಚಿನ್ನ. ಇನ್ಯಾಕಪ್ಪ ನಿಂಗೆ ಯೋಚನೆ? ಹೀಗಾಗ್ಬೇಕಾಗಿರೋದು ನಿನ್ ಮಗಳ ಮದುವೆ ಅಂತ ತಾನೇ ತಿಳ್ಕೊಂಡು ಪ್ರಯತ್ನ ಮಾಡಪ್ಪ, ಪ್ರಯತ್ನ ಮಾಡು.
2: ಓ ಬರಬೇಕು ಬರಬೇಕು.
3: ಏನ್ ಚಂಗುಮಣಿ?
2: ಏನ್ ಸೋಮಯ್ಯ, ಅಪರೂಪವಾಗಿ ಈ ಕಡೆ ಕೂತ್ಕೋ.
4: ಏನ್ ಸೋಮಯ್ಯ,
2: ಬಂದ ಕಾರಣ?
1: ಮನೆ ಬೆಳಗ್ಸೋ ಜ್ಯೋತಿ ಇರೋ ಕಡೆ ನಮ್ಮಂತವ್ರು ಹುಡ್ಕೊಂಬರೋದು ಸಹಜ ತಾನೆ.
2: ಮನೆ ಬೆಳಗ್ಸೋ ಜ್ಯೋತಿನ ಅಂದ್ರೆ?
1: ಅಂದ್ರೆ ತಮ್ಮ ಮಗಳು ಪುವಿನ ನಮ್ಮ ಚಂಗುಮಣಿ ಇಷ್ಟಪಟ್ಟಿದ್ದಾನೆ. ತಾವು ದೊಡ್ಡ ಮನಸ್ಸು ಮಾಡಿ ನಿಂತು ಅವರ ಮದುವೆ ಮಾಡಿ ನಮ್ಮ ಚಂಗುಮಣಿ ಮನೇನ ಬೆಳಗ್ಸೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊತೀನಿ.
2: ಚಂಗುಮಣಿ ನನ್ನ ಮಗಳು ಪೂವಿನ ಇಷ್ಟಪಟ್ಟಿಯಾನೋ ಮದುವೆ ಮಾಡ್ಕೋತಾನಂತೋ? ಹುಡುಗ ಎಲ್ಲಿದ್ದಾನೆ?
1: ಅರಮನೆಯಲ್ಲಿ.
2: ಅರಮನೆಯಲ್ಲಿ ಯುವರಾಜನ
5: ದಿವಾನ?
1: ಇಲ್ಲ, ಅಂಗರಕ್ಷಕರ ಪಡೆ ದಳಪತಿ.
2: ದಳಪತಿ ಅಂದ್ರೆ ಕಾವಲುಗಾರ.
6: ಆಸ್ತಿ ಅಂತಸ್ತು ಘನತೆ ಗೌರವ ಇದು ಯಾವುದರಲ್ಲೂ ನಮಗ್ ಸರಿ ಸಮಾನ ಇಲ್ದಿರೋ ನೀನು ಒಬ್ಬ ಸಾಮಾನ್ಯ ಸೇವಕ ನನ್ನ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೇಳೋಕೆ ಒಂದು ಯೋಗ್ಯತೆ ಬೇಡ ನಿನಗೆ?
1: ತಿಪ್ಪೆ ಮೇಲಿರೋ ದುಂಬಿ ಉಪ್ಪಳಿಗೆ ಮೇಲಿರೋ ಚಿನ್ನದ ತಾವ್ರೆಗೆ ಆಸೆ ಪಟ್ರೆ ಸಿಕ್ಕುತ್ತೇನೋ? ಮುತ್ತು ನಾಯಕರೇ, ಹಾರೋ ಶಕ್ತಿ ಇರೋ ದುಂಬಿಗೆ ಚಿನ್ನದ ತಾವರೆ ಉಪ್ಪರಿಗೆ ಮೇಲಲ್ಲ, ಅದ ಅಪ್ಪರ ಮೇಲಿದ್ರು ಬಿಡೋಲ್ವಂತೆ.
5: ದುಂಬಿ ರಕ್ಕೆಗಳನ್ನ ಮುರಿದು ಬಿಟ್ರೆ, ಮುರಿಯೋಗ್ ಬಂದ ದೇಹನೇ ಕೊರೆದು ಬಿಟ್ರೆ
6: ಮುಚ್ಚಬಾಯ್. ದೊಡ್ಡವ್ರನ್ನ ಎದುರುವಾದಿಸೋಷ್ಟು ಧೈರ್ಯ ಬಂತ ನಿನಗೆ?
1: ದೊಡ್ಡ ಬಾಯಿನಲ್ಲಿ ಸಣ್ಣ ಮಾತು ಬರೋವಾಗ ಬರೀ ಎದುರುವಾದಿಸೋದಲ್ಲ, ಎಗರಾಡ್ತಾ ಇರೋ ನಿಮ್ಮಂತ ಅವ್ರನ್ನ ಅಡಗಿಸ್ಬೇಕಾಗತ್ತೆ.
2: ಏನಂದೆ?
1: ಈ ಮರ್ಯಾದೆ ಪಡೆಯೋದಕ್ಕೋಸ್ಕರ ನಾನು ನಿಮ್ಮನೆ ಬರಲಿಲ್ಲ. ಪುತ ನಾಯಕರೇ, ನೀವು ನಾನು ಸುಬ್ಬಯ್ಯ ಮುದುಕರು ನಮಗೆ ಇಷ್ಟು ಪೊಗಳಿರುವಾಗ ಪ್ರಾಯಕ್ಕೆ ಬಂದ ಮಗನಿಗೆ ಎಷ್ಟು ಪೊಗಳಿರಬೇಕು? ಮೇಲಾಗಿ ನಾವು ನಿಮ್ಮ ಮನೆಗೆ ಬಂದಿಲ್ಲ ಮಾತಾಡೋದಕ್ಕೆ, ಸುಬ್ಬಯ್ಯನ ಮನೆ ಬಂದಿದ್ದೇವೆ.
2: ಏನ್ ಸುಬ್ಬಯ್ಯ, ಇದು ನಮ್ಮನೆ ಅಲ್ವೋ?
6: ಯಾರು ಹಾಗಂತ ಹೇಳಿದ್ದು? ನಿಮ್ ಮಗ ನಮ್ಮ ಮನೆ ಅಳಿಯ ಅಂತ ಹೇಳಿದ ಮೇಲೆ ನಿಮ್ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ.
2: ಇನ್ನೊಂದು ಸಲ ಇವನಿಗೆ ಹೇಳಿ ಆ ಮಾತನ್ನ.
6: ಈ ಮನೆ ನಿಮ್ಮನೆ, ನಿಮ್ ಮಗನೇ ನನ್ನ ಅಳಿಯ ಅಂತ ಒಂದ್ಸಲ ಏನು, ನೂರು ಸಲ ಹೇಳ್ತೀನಿ.
1: ನಾನ್ ನೂರು ಸಲ ಹೇಳೋದಿಲ್ಲ, ಒಂದೇ ಸಲ ಹೇಳೋದು. ಈ ಮನೆ ನಂದಲ್ಲ, ನಿಮ್ಮ ಮಗಳು ಪೂರ್ವಿನೇ ನನ್ನ ಹೆಂಡತಿ ಅಂತ.
6: ಆದ್ರೆ ನಿನ್ನ ಹಣನೂ ಬರೆದಿಲ್ಲ.
1: ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಗಳನ್ನ ಸಂಪ್ರದಾಯ ಮದುವೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ನಾನು ಪಡ್ಕೊಂಡು ಹೋಗಲಿಲ್ಲ. ನನ್ನ ಹೆಸರು ಚಂಗುಮಣಿನೇ ಅಲ್ಲ.
2: ಲೈ, ನಿಜವಾಗಿಯೂ ನೀನೀಗ ಮಾಡಿಬಿಟ್ರೆ ಈ ಮೀಸೆಯಲ್ಲಿ ಅರ್ಧ ಬೋಳಿಸ್ಕೊಂಡು ಬಿಡ್ತೀನಿ ಕಾಣು. ನೀನ್ ಸೋತ್ರೆ
1: ನನ್ನ ನಾಲ್ಗೆನ ಕತ್ತರಿಸಿ ನಾಯಿನರಿಗಳಿಗೆ ಹಾಕ್ತೀನಿ.
2: ಇದೇ ಮಾತು?
1: ಇದೇ ಮಾತು.
2: ಹೌದಾ?
1: ಹೌದು.
2: ನಾಲ್ಗೆ ಜೋಪಾನ,
1: ನಿನ್ನ ಮೀಸೆ ಜೋಪಾನ. ಎಡಿರಿ ಮಾವ.

0: ಬಾಗುತ್ತಿಗಿರಿ ಮಾವಯ್ಯ, ಮಾವಿನ ಪೂವಿನ ಮಡಬೇಡಿ, ಬಾಗುತ್ತಿಗಿರಿ ಮಾವಯ್ಯ. ಬಾವ ಬಾವ, ಪೂವಿ ನಿನ್ ನೋಡಕ್ ದೇವಸ್ಥಾನಕ್ ಬಂದಿದ್ರು ಅಂತ ಅವರಪ್ಪನ್ ಗೊತ್ತಾಯ್ತು. ಅದಕ್ಕೆ ಪೂವಿನ ಅವನ್ ಚಳಿ ತಗೊಂಡು ಸಿಕ್ಕಾಬಿಟ್ಟೆ ಹೊಡೆದ್ಬಿಟ್ಟ. ಅದನ್ನ ನೋಡಿ ನಂಗೆ ತಡಿಯಕ್ಕಾಗಲಿಲ್ಲ ಬಾವ, ತಡಿಯಕ್ಕಾಗಲಿಲ್ಲ.
1: ಚಡಿ ತಗೊಂಡು ಹೊಡೆದು ಬಿಟ್ಟ ಎಲ ಸುಪ್ಪ, ನೀನ
2: ಮಾವ? ನಿನ್ ಹಾಗೆ ಹೆಣ್ಣು ಮಕ್ಕಳು ಮೈ ಮೇಲೆ ಕೈ ಮಾಡುವಂತ ಶಂಡ ಅಲ್ಲ ನಾನು. ನಿನ್ನ ಮಗಳ ಮನಸ್ಸು ಪ್ರೀತಿನ ಗೆದ್ದಿರೋ ನಾನು. ಅವಳು ಅನುಭವಿಸೋ ನೋವು ಸಂಕಟನ ನಾನು ಅನುಭವಿಸಲೇಬೇಕು. ಹೊಡಿ, ನಿನ್ನ ತೃಪ್ತಿ ಆಗುವಷ್ಟು ಹೊಡಿ.

0: ಯಾಕಮಾವ ಆಯಸ್ ಆಯ್ತಾ? ಬುಸ್ ಬುಸ್ ಅಂತ ಹಾವಿನ ಹಾಗೆ ಬುಸುಗುಟ್ಟತಾ ಇದೆಯಲ್ಲ, ತೃಪ್ತಿ ಆಯ್ತು?
1: ತೃಪ್ತಿ ನಿನ್ನಂತ ಬಂಡನಿಗೆ ಇದು ಸರಿಯಲ್ಲ. ನಿನಗೆ ನಿನಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ.
0: ಮಾವ ಮಾವ ಮಾವ ನೀನ್ ನನ್ನ ಕೊಂದು ಬಿಟ್ರೆ ಆಮೇಲೆ ನಿನ್ನ ಮಗಳ ಗತಿ ಏನು? ಈಗ ತಾನೇ ನಿನ್ನ ಮಗಳಿಗೂ ನನಗೂ ಕೊಟ್ಟರು ಈ ಸಾಲದ ಋಣಾನ ಬಡ್ಡಿ ಸಮೇತ ತೀರಿಸ್ತೇ ಹೋದ್ರೆ ನಿನ್ನ ಅಳಿಯನಾಗಿ ನಾನು ಈ ಭೂಮಿ ಮೇಲೆ ಬದುಕಿದ್ದೇನು ಪ್ರಯೋಜನ? ಮಾವ, ನಾರ್ತಕನ ಘನತೆನ ನಾನು ಸ್ವಲ್ಪ ಮೆರೆಸಬೇಕೋ ಬೇಡವೋ? ಮಾವ ಮಾವ ಮಾವ ಮಾವ ಇನ್ನೊಂದು ಸಲ ನನ್ನ ಪೂವಿಗೇನಾದ್ರೂ ನೀನು ಈ ರೀತಿ ತೊಂದರೆ ಕೊಟ್ರೆ ನಿನ್ನ ಹೆಣ ನಿನ್ನ ಮನೆ ಮುಂದಿರೋ ಮರದಲ್ಲಿ ನೇತಾಡ್ತಾ ಇರುತ್ತೆ. ಜಾಗ್ರತೆ, ಮತ್ತೆ ಮದುವೆ ಮಂಟಪದಲ್ಲಿ ನೋಡ್ತೀನಿ ನಿನ್ನ.
2: ಉತ್ತನಾಯಕನ ಮಗ ಭೀಮಯ್ಯ ಎಂಬ ಗಂಡಿಗೆ ನಾರತಕ್ಕ ಸುಬ್ಬಯ್ಯ ಮೌಲಿ ಇವರ ಮಗಳು ಪೂವಿ ಎಂದು ಹೇಳಿಸಿಕೊಳ್ಳುವ ಹೆಣ್ಣನ್ನು ಮದುವೆ ಮಾಡಿಕೊಡುವ ಸಲುವಾಗಿ ಈ ಮದುವೆ ಒಪ್ಪಂದಕ್ಕೆ ನೆಂಟರಿಷ್ಟರು ಏನು ನೋಡುತ್ತಿರಲಿವೆಂದು ಕೇಳುವುದಕ್ಕೆ ಬಂದಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸಮ್ಮತಿಸಿ ಒಪ್ಪಿಗೆ ನೀಡಬೇಕು.
3: ನಮ್ಮ ಅಭ್ಯಂತರವೇನೂ ಇಲ್ಲ.
4: ಅಂದ್ಮೇಲೆ ಭೀಮಾ ಮತ್ತು ಪೂವಿಯರ ಮದುವೆನ ನಾಡಿದ್ದೇ ನೆರವೇರಿಸಬಹುದು ಅಲ್ವೇ ಸುಬ್ಬಯ್ಯ?

ಕಾರ್ಯಕ್ರಮಕ್ಕೆ ಉತ್ತ ನಾಯಕರಿಗೆ ಸುಸ್ವಾಗತ, ಸುಸ್ವಾಗತ. ಸ್ವಾಮಿ ದಿಬ್ಬದ ಆಹ್ವಾನಕ್ಕೆ ಅಂತ ನಮ್ಮನ್ನ ಸುಬ್ಬಯ್ಯ ಮೌಲ್ಗಳು ಕಳಿಸಿದ್ದಾರೆ. ತಾವು ಹೇಗೂ ಬಹಳ ದೂರದಿಂದ ದಣಿದು ಬಂದಿದ್ದೀರಿ, ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನಮ್ಮ ಪುಟ್ಟ ಆತಿಥ್ಯವನ್ನು ಸ್ವೀಕರಿಸಿ ಹೊರಡಬೇಕು ಅಂತ ಕೇಳ್ಕೊಳ್ತಾ

0: ಇದ್ದೀವಿ. ಸುಬ್ಬಯ್ಯ ಮೂಲಿ ಬಹಳ ಅಚ್ಚುಕಟ್ಟು, ದಿಬ್ಬಣ ಬರುತ್ತೆ ಅಂತ ಎಷ್ಟು ಮರ್ಯಾದೆ, ಬರೋ ದಾರಿಲಿ ಎಂಥ ಏರ್ಪಾಡು ಮಾಡಿದಾನೆ ನೋಡಿದೇನಿಯ ಭೀಮಾ.
1: ಸ್ವಾಮಿ, ಇವರೆಲ್ಲ ನಮ್ಮ ಕಾಡಿನ ಜನಗಳು, ಇವರ ಕುಣಿತ ನೋಡೋದಕ್ ಬಹಳ ಚೆನ್ನಾಗಿರುತ್ತೆ. ತಮ್ಮ
0: ಅದಕ್ಕೇನಂತೆ, ಏನೇನ್ ನಡೀಬೇಕೋ ಎಲ್ಲ ನಡೀಲಿ.

0: ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ.
1: ಅಪ್ಪಯ್ಯ ಅಪ್ಪಯ್ಯ, ನಾನು ಕಾಳಯ್ಯ.
2: ಕಾಳಯ್ಯ?
1: ಹ್ಮ್.
2: ಏನಪ್ಪ
1: ತಿಪ್ಪಣ ಬಂದಿದೆ? ತಿಪ್ಪಣ
2: ತಿಪ್ಪಣ.
3: ಬರಬೇಕು ಬರಬೇಕು, ಭೂತಮಾಲಯ ಬರಬೇಕು. ಕ್ಷೇಮ ತಾನೇ?
4: ಅಯ್ಯೋ, ಇಷ್ಟು ಜನ ನನ್ ಬೆನ್ ಹಿಂದೆನೆ ಇಷ್ಟು ಅಚ್ಚುಕಟ್ಟಾಗಿ ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾ ಇರೋವಾಗ ನನ್ನ ಕ್ಷೇಮಕ್ಕೆ ಏನಪ್ಪ ಕ್ಷಾಮ?
2: ಏನಪ್ಪ ಅಭಿಮಾ? ಗಂಡು ಅಂದ್ರೆ ನೀನೇ ಕಣೆಯ ಗಂಡು, ನನ್ ಪೂವಿಗ್ ಸರಿಯಾ ಜೋಡಿ ಕಣೆಯ ನೀನು.
4: ಸುಬ್ಬಯ್ಯ
2: ಏನ್ ಮಾವ ಹೆಂಡ ಬೇಕಾ?
4: ಏನ್ ಬೇಡಿ ಬೇಡಿ, ಹೆಂಡ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಅಪ್ಪನಿಗೆ.
5: ಪೂವಿ ಪೂವಿ, ದಿಬ್ಬಣ ಬಂದಿದೆ ದಿಬ್ಬಣ. ಏನ್ ಪೂವಿ?
6: ಅದಕ್ಕೆ ನನಗೊಂದ್ ಸ್ವಲ್ಪ ವಿಷ ಕೊಟ್ಟು ಬಿಡು. ಅದಕ್ಕೆ ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ.
5: ಹುಚ್ಚ ಹುಡುಗಿ, ನೀನ್ ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ನಿನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನಲ್ಲ, ಅವನು ಏನ್ ಹೇಳ್ಬೇಕು?
6: ಅದ್ಕೆ ಇಲ್ಲ.

0: ಎಲ್ಲಪ್ಪ ಅವನು ಆ ಸೋಮಯ್ಯ ಕಾಣಿಸ್ತಾ ಇಲ್ಲ. ಆವತ್ತು ಅವನ ಅಳಿಯ ಎಗರಾಡ್ತಿದ್ದ. ನಾನು ಪೂವಿನ ಮದುವೆ ಮಾಡ್ಕೊಳ್ದಿದ್ರೆ ನನ್ನ ನಾಲ್ಗೆನ ಕತ್ತರಿಸ್ಕೋತೀನಿ ಅಂತ ನಾಲ್ಗೆ ಕತ್ತರಿಸ್ಕೊಳ್ಳೋನ್ ಮುಖವೇ ಕಾಣಿಸ್ತಿಲ್ಲ.
1: ಮುಖ ಯಾಕೆ ಕಾಣಿಸ್ತಾ ಇಲ್ಲ? ಸ್ವಲ್ಪ ಚೆನ್ನಾಗಿ ನೋಡಿ ಕಾಣಿಸುತ್ತೆ. ಹುಷಾರ್, ಯಾವನಾದ್ರೂ ಮಿಸ್ಗಾಡಿದ್ರೆ ಅಂದ್ರೆ ಒಬ್ಬನ ಪ್ರಾಣನ ಉಳಿಯೋದಿಲ್ಲ. ಆವತ್ ನೀವುಗಳು ಬಹಳ ಎಗರಾಡಿದ್ರಿ. ಒಂದಾನೊಂದು ಕಾಲದಲ್ಲಿ ನಾವು ರಾಜ್ಯ ಆಳ್ತಿದ್ದವರು ಇವತ್ತಿಗೂ ಅವಕಾಶ ಸಿಕ್ಕಿದ್ರೆ ಮೀಸೆ ಮೇಲೆ ಕೈ ಇಡ್ತೀವಿ ಅಂತ. ಮೀಸೆ ಮೇಲೆ ಕೈ ಇಡೋ ಬದಲು ಕತ್ತಿ ಇಡಬೇಕಾದ ಸಂದರ್ಭ ಬಂದಿದೆ. ಉತ್ತನಾಯಕರು ಕಾಯ್ತಾ ಇದ್ದಾರೆ. ಇದೇ ಈ ನಿಮ್ಮ ಕತ್ತಿಯಿಂದ ಉತ್ತನಾಯಕರ ಮೀಸೆನ ನಿಮ್ಮ ಕೈಯಾರೆ ಮಾಡಿಬಿಡಿ. ಆಶೀರ್ವಾದ ಮಾಡಿ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ್ತಕ್ಕರೆ ಇಲ್ಲಿ ತನಕ ದೂರ್ ತಂದಿರೋದನ್ನ ನೋಡಿದ್ರೆ ನಮಗೆ ಏನ್ ಹೇಳಬೇಕು ಒಂದು ತೋಚ್ತಾ ಇಲ್ಲ.
2: ತಾವು ಏನೂ ತೋಚದು ಅಂತ ಮೌನವಾದರೆ ನಮಗೆ ಬಹಳ ಅನ್ಯಾಯವಾದಾಗ ಆಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ.
1: ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ?
3: ಕಾವೇರಿ ಜಾತ್ರೆಯಲ್ಲಿ.
1: ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ?
4: ನಾನೇ ಹೋಗಿ ನೋಡ್ತಾ ಇದ್ದೆ.
1: ಮದುವೆ ಅನ್ನುವುದು ಕೇವಲ ನಿಮ್ಮ ಸ್ವಪ್ರತಿಷ್ಠೆ ಮೆರೆಸೋ ಉತ್ಸವ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಭವಿಷ್ಯ. ಇಷ್ಟಪಡದಿರೋ ಹೆಣ್ಣನ್ನು ಚಂಗುಮಣಿ ಹೊತ್ತು ತಂದಿದ್ದರೆ ಅದು ಅಪರಾಧ. ಪೂವಿ ಚಂಗುಮಣಿ ಪರಸ್ಪರ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ. ಅವರನ್ನ ದೂರ ಮಾಡೋದೇ ಅಪರಾಧ.

0: ಹೊರತು ಮದುವೆ ಆದದ್ದಲ್ಲ. ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನವೇ ಮಹಾಸ್ವಾಮಿ?
1: ಇದು ನನ್ನ ತೀರ್ಮಾನನೇ ಅಲ್ಲ, ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಬುದ್ಧಿವಂತರ

0: ಕೊಟ್ಟದಿರಪ್ಪ.
1: ಸುಬ್ಬಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ.
2: ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ?
1: ಅದಕ್ಕೊಂದು ತಂತ್ರವಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು.
2: ಅಂದರೆ
1: ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡಬೇಕು.
2: ಮೈಸೂರು ಅರಸರೆ,
1: ಅದು ಹೇಗೆ ಸಾಧ್ಯ?
2: ಸಾಧ್ಯ.
1: ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ.

0: ಕೊಡಗಿನ ಸೈನಿಕರು ಎಲ್ಲ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆಯೇ? ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕೊಬ್ಬಿದ ಇಲಿ ಕೆಣಕವಂತಿದೆ.
1: ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಎಂದ್ಕೊಳ್ತಾರೆ ಅವರು.
0: ಅದಕ್ಕೆ
1: ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ.
0: ತಪ್ಪಾಗುವುದು ಪಂಡಿತರೇ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಹಿಂದೆ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ.
2: ಅಪ್ಪಣೆ ಪ್ರಭು.

0: ಸಕಾರಣವಾಗಿ ಉತ್ತರ ತಿಳಿಸಿ ಚಿಕ್ಕ ದೇವರಾಜ ಅರಸರು. ಉತ್ತರ ಬೇಕಾ? ಖಂಡಿತ ತಿಳಿಸ್ತೀವಿ.
1: ಇದೇ ನಮ್ಮ ಉತ್ತರ. ಮತ್ತೆ ಕೇಳಿದರೆ ಒಬ್ಬೊಬ್ಬರು ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು. ಎಚ್ಚರ ದೊಡ್ಡ ವೀರಪ್ಪ ಪ್ರಭು.
2: ದೊಡ್ಡ ವೀರಪ್ಪ ಪ್ರಭುನು ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ? ಕೊಬ್ಬಿದ ಕುನ್ನಿಗಳು, ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಂಡಿತರೇ, ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ.

0: ಚಂದ್ರಮಣಿ.
1: ಏನ್ ಭೂಪೇಂದ್ರ ಅವ್ರೆ?
0: ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು.
1: ನಡೀರಿ, ಹೋಗೋಣ.
2: ಚಿಕ್ಕ ದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ.
3: ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ.
4: ಅಪ್ಪಣೆ ಮಹಾಪ್ರಭು.
0: ಅಪ್ಪ, ಚಿಕ್ಕ ದೇವರಾಜರದು ಎಷ್ಟು ಭಾರಿ ಸೈನ್ಯ!
3: ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯದ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿ ಸಿಗಾಕೊಂಡು ಸಾಯ್ಬೇಕು.
5: ಸಂತೋಷ, ಒಳ ಸಂತೋಷ. ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿ ತಾನೆ?

0: ಪ್ರಭು ತಾವು ಆಪದ ಬಾಂಧವರು,
1: ಆಶ್ರಿತ ರಕ್ಷಕರು,
0: ತಾವು ನ್ಯಾಯ ಪಕ್ಷಪಾತಿಗಳು,
2: ದಯಾಪರರು.
3: ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿಗೆ ಹಿಂತಿರುಗೋ ಕೃಪೆ ಮಾಡಬೇಕು.
4: ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ.
1: ನಾವು ಮಹಾಸ್ವಾಮಿಯವ್ರು ನೋಡ್ಬೇಕು.
5: ಈಗ ಸಾಧ್ಯ ಇಲ್ಲ. ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ.
1: ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ.
3: ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ?
4: ಹಾಗೆ ಇದೆ.
3: ಈಗ ನೀವು ಬಂದ ವಿಷಯ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ

0: ಭಲೆ ಮಲ್ಲೈದುದಲ್ಲಿ ನಮಗೆ ಸರಸಾಟಿ ಆಗಿರಲಿಲ್ಲ ಅಂತ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ?
1: ಅಲ್ಲ, ಕೊಡಗಿನವನು.
0: ಹೆಸರು?
1: ಈರಯ್ಯ.
0: ಆ ಈರಯ್ಯ?
1: ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ.
0: ಬೋರಯ್ಯ, ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ?
1: ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯಿತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವಾನೇ ಹಿಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ಮ ಕೈಲಾ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದು ಸಂತೋಷ.
2: ಬೋರೆಯ,
1: ಏನು ಆತಂಕ ಪಡಬೇಕಾಗಿಲ್ಲ, ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ. ಈಗ ಹೇಗಿದೆ ಮಹಾಸ್ವಾಮಿ?
0: ಚೆನ್ನಾಗಿದ್ದೀನಿ, ಶರೀರವೆಲ್ಲ ಬಹಳ ಹಗುರವಾಗಿದೆ.

0: ಮಹಾಪ್ರಭು.
1: ಏನು ಪಂಡಿತರೇ?
0: ಈ ಕೊಡವರು ಇವತ್ತು ನಮ್ಮ ಪಡೆಯ ಗುಡಾರಗಳಿಗೆ ಬೆಂಕಿ ಇಟ್ಟು ಕೆಲವು ನಮ್ಮ ಸೈನಿಕರನ್ನು ಸೆರೆ ಹಿಡಿದರು. ಆದರೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ವಿಷಯ ತಿಳಿಸಲಿಲ್ಲ. ಆದರೆ ಮತ್ತೆ ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸುತ್ತಲೇ ಇದ್ದಾರೆ.
1: ಪಂಡಿತರೇ, ನಮ್ಮ ಸೈನಿಕರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ನುಗ್ಗಿ ಶತ್ರುಗಳ ಖಡ್ಗಕ್ಕೆ ಬಲಿಯಾಗುವುದರಲ್ಲಿ ಅರ್ಥವೇ ಇಲ್ಲ. ಹೇಗೂ ಎದುರಾಳಿಗಳು ಸಮರಕ್ಕೆ ಸಿದ್ಧವಾಗಿದ್ದಾರೆ. ಮಲಗಿಸಿ ಯುದ್ಧ ಘೋಷ.

0: ಈರಯ್ಯ
1: ದೊಡ್ಡ ವೀರಪ್ಪ ಪ್ರಭುಗಳು.
0: ಪ್ರಭುಗಳು?
1: ಹೌದು,
0: ಕೊಡಗನ್ನ ಆಳ್ತಾ ಇರೋ ಹಾಲೇರಿ ವಂಶದ ದೊಡ್ಡ ವೀರಪ್ಪ ಪ್ರಭುಗಳು. ನಾವು ನಿಮ್ಮ ಶತ್ರುಗಳು. ನಾವು ಕಾಯಿಲೆಯಿಂದ ನರಳ್ತಾ ಇದ್ದಾಗ ನಮ್ಮ ಶುಶ್ರೂಷೆ ಮಾಡಿ ಗುಣಪಡಿಸಿದಂತ ದೊಡ್ಡ ಗುಣ ಇರೋ ತಾವು ಕಾಲು ಕೆರೆಕೊಂಡು ಬಂದು ನಮ್ಮನ್ನು ಯುದ್ಧಕ್ಕೆ ಕೆರಳಿಸಿದ್ರಿ ಅಂದ್ರೆ ನಂಬುವುದಕ್ಕೆ ಆಗ್ತಾ ಇಲ್ಲ.
2: ಏನು, ನಾವು ಕಾಲು ಕೆರೆಕೊಂಡು ಬಂದು ತಮ್ಮನ್ನ ಯುದ್ಧಕ್ಕೆ ಕೆರಳಿಸಿದ್ವಿ?
0: ಹೌದು, ನಮ್ಮ ಎಲ್ಲೆಗ್ ನುಗ್ಗಿ ದಾಂಧಲೆ ನಡೆಸಿ ನಮ್ಮ ಕೊತ್ವಾಲನ್ನು ಕೊಂದ್ರಿ. ಇದಕ್ಕೆ ಕಾರಣ ಏನು ಅಂತ ನಾವು ನಿರೂಪ ಕಳಿಸಿದ್ರೆ ಅದನ್ನು ತರ್ತಾ ಇದ್ದ ದೂತನ್ನು ಕೊಂದು ಇದೇ ನಮ್ಮ ಉತ್ತರ ಅಂತ ಹೇಳಿ ಆ ಸತ್ತವರ ದೇಹಕ್ಕೆ ನಿಮ್ಮ ಪತ್ರನ ಚುಚ್ಚಿ ಕಳಿಸಿದ್ದೀರಿ.
2: ನಮಗೂ ನಿಮಗೂ ವೈರತ್ವ ಬೆಳೆಸೋದಕ್ಕೋಸ್ಕರ ಯಾರೋ ಬೇಕು ಅಂತ ಮಾಡಿರೋ ಸಂಚು. ಅವರು ಯಾರೇ ಆಗಿರ್ಲಿ, ಅವರ ಹುಟ್ಟಡಗಿಸಬೇಕು.
0: ಹೋಗ್ಲಿ ಬಿಡಿ, ಇದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು. ಈ ಸಮಸ್ಯೆ ನಮ್ಮಿಬ್ಬರನ್ನ ಒಂದುಗೂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಈತ ಬೋರಯ್ಯ ಅಲ್ವೇ?
2: ಇವನು ಸಾಧಾರಣವಾದ ಬೋರಯ್ಯ ಅಲ್ಲ, ನಮ್ಮನ್ನ ಹುಲಿಯ ದವಡೆಯಿಂದ ಪಾರು ಮಾಡಿದ ಬೋರಯ್ಯ. ಕಾಯಿಲೆಯಿಂದ ನರಳುತ್ತಿದ್ದ ತಮಗೆ ಔಷಧೋಪಚಾರಕ್ಕೆ ದಾರಿ ತೋರಿಸಿದ ಬೋರಯ್ಯ. ಮದುವೆಯಾದ ಮೊದಲ ರಾತ್ರಿ ತನ್ನ ಸುಖವನ್ನು ಕಡೆಗಣಿಸಿ ಪ್ರಭುವಿನ ರಕ್ಷಣೆಗೆ ಧಾವಿಸಿ ಬಂದ ಬೋರಯ್ಯ ನಮ್ಮ ಅಂಗರಕ್ಷಕ, ನಮ್ಮ ದಳಪತಿ. ಇವನ ನಿಜವಾದ ಹೆಸರು ಚೆಂಗುಮಣಿ.
0: ಯಥಾ ರಾಜ ತಥಾ ಪ್ರಜಾ. ಚೆಂಗುಮಣಿ, ನಿನ್ನಂಥ ನಿಸ್ಪೃಹ ಸ್ವಾಮಿ ಭಕ್ತ ಇರೋದ್ರಿಂದಲೇ ವಿಜಯಲಕ್ಷ್ಮಿ ಯಾವತ್ತೂ ನಿಮ್ಮ ಪ್ರಭುಗಳ ಜೊತೆಯಲ್ಲೇ ಇರ್ತಾಳೆ. ಅಲ್ಲವೇ ದೊಡ್ಡ ವೀರಪ್ಪ ಪ್ರಭುಗಳೇ?
2: ತಮ್ಮ ಅನುಗ್ರಹ ಮಹಾಸ್ವಾಮಿ.
0: ಅಲ್ಲ ಅಲ್ಲ, ನಮ್ಮ ನಿಮ್ಮ ಮೈತ್ರಿ ಯಾವತ್ತೂ ಶಾಶ್ವತವಾಗಿ ಉಳಿಯೋದಕ್ಕೆ ತಾಯಿ ಚಾಮುಂಡಾಂಬಿಕೆ ಅನುಗ್ರಹ.
2: ಮಹಾಪ್ರಭುಗಳು ದೊಡ್ಡ ಮನಸ್ಸು ಮಾಡಿ ಈ ಸುಂದರವಾದ ಅರಣ್ಯದಲ್ಲಿ ಒಂದೆರಡು ದಿವಸ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ನಮ್ಮ ಬಯಕೆ ಮತ್ತು ಆಸೆ.
0: ನಿಮ್ಮ ಸ್ನೇಹ ಮತ್ತು ಸಂಪರ್ಕನ ಸದಾ ಬಯಸೋ ನಾವು ನಿಮ್ಮ ಆಸೆಗೆ ಒಲ್ಲೆ ಅನ್ನೋದಕ್ಕೆ ಸಾಧ್ಯವೇ?
2: ಬಹಳ ಸಂತೋಷ. ನಿನ್ನ ಮನಸ್ಸಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಲ್ವೇ?
3: ಏನ್ ತೊಂದರೆ ಕೊಟ್ರಿ?
2: ನಿನ್ನ ಮದುವೆಯಾಗಿ ಮನೆ ಕರ್ಕೊಂಡು ಬಂದ ಇಷ್ಟು ದಿವಸದಲ್ಲಿ ಒಂದು ಗಳಿಗೆ ಆದರೂ ನಿನ್ನ ಹೃದಯಕ್ಕೆ ಆನಂದ ಕೊಟ್ಟಿದ್ದೀನ ನಾನು.
3: ಈಗ ನೀವು ಕೊಟ್ಟಿರೋ ಸ್ವರ್ಗನ ಮರೆಯೋಕ್ಕಾಗತ್ತಾ?
2: ಹೌದಲ್ವೇ,
3: ಈ ಸುಖದ ರಾತ್ರಿಗೋಸ್ಕರ ದೇವ್ರನ್ನ ಮುದ್ವೇಗನ.
2: ನಮ್ಮ ಉದ್ವೇಗನ ಇಲ್ಲಿ ತನಕ ತಡೆದಿಟ್ಟಿದ್ದ ಅಂತ ಕಾಣುತ್ತೆ.

0: ಏನ್ ಸಮಾಚಾರ? ಕೇರಳದ ವೀರವರ್ಮ ದಂಡು ಸಮೇತ ನಮ್ಮ ಗಡಿಗೆ ಬಂದು ಅಲ್ಲಲ್ಲಿ ಹಾವಳಿ ಮಾಡ್ತಿದ್ದಾರೆ ಮಹಾಸ್ವಾಮಿ. ಅವರಿಂದ ತೊಂದರೆಗೀಡಾದ ಜನಗಳನ್ನು ನಾವು ನಮ್ಮ ಲಕ್ರಿಕೋಟೆಯಲ್ಲಿ ಇಟ್ಟಿದ್ದೇವೆ.
1: ಕೇರಳದ ವೀರವರ್ಮ ನಮ್ಮ ಗಡಿಯಲ್ಲಿ ಹೇಗೆ ಬಂದ?
0: ಉತ್ತ ಮತ್ತು ಸುಬ್ಬಯ್ಯ ಮೌಲಿ ವೀರವರ್ಮನ ಜೊತೆ ನೆಲೆಸ್ತಿರೋ ಪಿತೂರಿ ಇದು. ಲಕ್ರಿಕೋಟೆಗೆ ಯಾವಾಗ ಮುತ್ತಿಗೆ ಆಗ್ತಾನೋ ಗೊತ್ತಿಲ್ಲ ಮಹಾಸ್ವಾಮಿ.
1: ಉತ್ತ ಸುಬ್ಬಯ್ಯ ಮೌಲಿ ಮುತ್ತಣ್ಣನವರೇ ನಡೆಯಿರಿ. ಅಪೇಕ್ಷೆ ಪಟ್ಟು ಬಂದಿರೋ ನಮ್ಮ ಅತಿಥಿಗಳಿಗೆ ನಮ್ಮ ಕೈ ಚಳಕದ ರಸದೌತವನ್ನು ತೋರಿಸೋಣ.

0: ಆರತಿ ಮಾಡಿ ನಿನ್ನ ಗಂಡನ ನಗನಗ್ತಾ ಕಳಿಸ್ಕೊಡು.
1: ಗಂಗ
0: ಬೇಡ ಬಾ, ಬೇಡ. ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ನಿನ್ ಕೈ ಮುಗ್ದೀನಿ, ದಯವಿಟ್ಟು ಇವತ್ತು ಪ್ರಯಾಣ ನಿಲ್ಸಿಬಿಡು.
1: ಯಾಕೆ
0: ಇವತ್ತು ಯಾಕೋ ಶಗುನ ಸರಿಯಾಗಿಲ್ಲ ಬಾಬ.
1: ಅದಕ್ಕೆ ಅನ್ನ ಇಟ್ಟು ಪ್ರಭುನ ಅಪಾಯದವರಿಗೆ ತಳ್ಳು ಅಂತೀಯ? ನೋಡ್ದವ್ರು ಹೇಳಿ ಅನ್ನೋದಿಲ್ಲ ನನ್ನ.

ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 9:15. ಊಟ ಮಾಡಿ ಒಳ್ಳೆಯ ಸುಮಧುರ ಹಿಂದಿ ಗೀತೆಗಳನ್ನ ಕೇಳುವಂತ ಈ ಹೊತ್ತಿನಲ್ಲಿ ಈಗ ಕೇಳಿ ಜಿವೆಲ್ ಥೀಫ್ ಚಲನಚಿತ್ರದಿಂದ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಮಜ್ರು ಅವರ ರಚನೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಲಜ್ಜಾ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಅಲ್ಕಾ ಯಜ್ಞಿಕ್, ರಿಚಾ ಶರ್ಮಾ ಅವರ ಧ್ವನಿಯಲ್ಲಿ, ಸಮೀರ್ ಅವರ ರಚನೆ, ಅನು ಮಲಿಕ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಜಿದ್ದಿ ಚಲನಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಹಸ್ರತ್ ಜೈಪುರಿ ಅವರ ರಚನೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಹಿಂದಿ ಸುಮಧುರ ಗೀತೆ. ತುಂಬಿಲ್ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಅನುರಾಧ ಪೌಡ್ವಾಲ್ ಅವರ ಧ್ವನಿಯಲ್ಲಿ ಫಾಯಿಜ್ ಅನ್ವಾರ್ ಅವರ ರಚನೆ, ನಿಖಿಲ್ ವಿನಯ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಈಗ ಕೇಳಿ ದ ಗ್ರೇಟ್ ಗ್ಯಾಂಬ್ಲರ್ ಚಲನಚಿತ್ರದಿಂದ ಕಿಶೋರ್ ಕುಮಾರ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ. ಹಾಗೆ ಸಮಯ ಆಗಿದೆ 9:53. ನಮ್ಮ ಈ ದಿನದ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದು ಅಂತಾನೆ ಹೇಳ್ಬೋದು. ಈ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಅಲ್ಲಿನ ಜನತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯ ಕೋರಿದ್ದಾರೆ. ಭಾರತ ಮತ್ತು ಅಮೆರಿಕ ಕೇವಲ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿರುವ ರಾಷ್ಟಗಳಷ್ಟೇ ಅಲ್ಲ, ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಹಾಗೂ ಉಭಯ ದೇಶಗಳ ಜನರ ಅಪಾರ ಸಾಮರ್ಥ್ಯದ ಮೇಲಿನ ನಂಬಿಕೆಯ ಆಧಾರದ ಮೇಲೆ ಈ ಬಾಂಧವ್ಯ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವ 23 ಕುಖ್ಯಾತ ವ್ಯಕ್ತಿಗಳನ್ನು ಭಯೋತ್ಪಾದಕರು ಎಂದು ಘೋಷಿಸಿದ್ದಾರೆ. ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಗೃಹ ಸಚಿವಾಲಯ ಈ ಕ್ರಮ ಕೈಗೊಂಡಿದ್ದು, ಈ ಪಟ್ಟಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಇಲ್ಯಾಸ್ ಕಾಶ್ಮೀರಿ ಸೇರಿದಂತೆ 17 ಪಾಕಿಸ್ತಾನಿ ಪ್ರಜೆಗಳು ಹಾಗೂ 6 ಮಂದಿ ಭಾರತೀಯರು ಸೇರಿದ್ದಾರೆ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. 231 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ 2 ಪ್ರತ್ಯೇಕ ಬ್ಯಾಂಕ್ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಮಹಾರಾಷ್ಟ ಮತ್ತು ಗುಜರಾತ್ನ ವಿವಿಧ ಸ್ಥಳಗಳಲ್ಲಿ ಏಕಕಾಲಕ್ಕೆ ಭಾರೀ ಶೋಧ ಕಾರ್ಯಾಚರಣೆ ನಡೆಸಿದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿದ 191 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿಯಂತೆ 12.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 117 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ತೆ, ಶುಭ ಸಂಜೆ. ಸಮಯ ಆಗಿದೆ 10:02. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಪ್ರೇಮ ನಿನಾದದಲ್ಲಿ ಸುಮಧುರ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯದಲ್ಲಿ ಈಗ ಕೇಳಿ ಮಾಸ್ತಿಗುಡಿ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ.

ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಈ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಇದೆ. ಮಾಂಗಲ್ಯಂ ತಂತು ನಾನಿನ ಚಲನಚಿತ್ರದಿಂದ ಈ ಗೀತೆ.

ಮನು ಮತ್ತು ಚಿತ್ರವರ ಧ್ವನಿಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂಥ ಗೀತೆನ ಗುರುಬ್ರಹ್ಮ ಚಲನಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಜಯನ್ ಕಾಕಿನಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ ಕೆಂಡಸಂಪಿಗೆ ಚಲನಚಿತ್ರದಿಂದ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಬಿಡುಗಡೆಯ ಬೇಡಿ ಚಲನಚಿತ್ರದಿಂದ.

ಪಿ ವಿ ಶ್ರೀನಿವಾಸ್ ಅವರ ಧ್ವನಿಲಿ ವಿಜಯ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ ನಾಗರ ಹಾಗೂ ಚಲನಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಮತ್ತು ಚಿತ್ರ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಸರ್ದಾರ ಚಲನಚಿತ್ರದಿಂದ. ಕೆ ಕಲ್ಯಾಣ್ ಅವರ ರಚನೆ, ವೆಂಕಟ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಇದೆ.

ಚಿತ್ರ ಅವರ ಧ್ವನಿಯಲ್ಲಿ, ವ್ಯಾಸರಾವ್ ಎಮ್ಮೆನವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆ ಹೃದಯ ಗೀತೆ ಚಲನಚಿತ್ರದಿಂದ ಆಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಹೃದಯ ಶಿವ ಅವರ ಸಾಹಿತ್ಯ, ಕಿರಣ್ ರವೀಂದ್ರನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ರಾಜು ಕನ್ನಡ ಮೀಡಿಯಂ ಚಲನಚಿತ್ರದಿಂದ.

ಕೃಷ್ಣ ಚಲನಚಿತ್ರದಿಂದ ಸೋನು ನಿಗಮ್ ಮತ್ತು ನಂದಿತಾ ಅವರು ಧ್ವನಿಯಾಗಿದ್ದಂಥ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಹರಿಚರಣ್ ಅವರ ಒಂದು ಧ್ವನಿಯಲ್ಲಿ, ಅನುಪ್ ಸಿಲಿನ್ ಅವರ ಸಂಗೀತ ಸಂಯೋಜನೆ, ಪವನ್ ವಾಡಿಯರ್ ಅವರ ಸಾಹಿತ್ಯವಿದೆ. ಜೆಸ್ಸಿ ಚಲನಚಿತ್ರದಿಂದ ಈ ಗೀತೆ.

ಈಗ ಕೇಳಿ ಉಗಾದಿ ಚಲನಚಿತ್ರದಿಂದ ರಾಜೇಶ್ ಮತ್ತು ಚಿತ್ರವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 6ರಿಂದ 8ರವರೆಗೆ ಇಂಡೋನೇಷ್ಯಾಕ್ಕೆ ಅಧಿಕೃತ ರಾಜ್ಯ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಜಿಲ್ಲಾಡಳಿತ ಸನ್ನದ್ದವಾಗಿರುವಂತೆ ಹಾಗೂ ನೈಸರ್ಗಿಕ ವಿಕೋಪಗಳು ಯಾವಾಗ ಮತ್ತು ಹೇಗೆ ಸಂಭವಿಸುತ್ತವೆ ಎಂದು ಊಹಿಸಲು ಸಾಧ್ಯವಿಲ್ಲ. ಪ್ರಕೃತಿ ವಿಕೋಪ ನಡೆದ ಸಂದರ್ಭದಲ್ಲಿ ಸಂತ್ರಸ್ತರ ಸಾರ್ವಜನಿಕರ ನೋವಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಭಾರೀ ಗೊಂದಲ ಹಾಗೂ ಅಕ್ರಮಗಳು ನಡೆಯುತ್ತಿವೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗದಗದಲ್ಲಿ ಆರೋಪ ಮಾಡಿದ್ದಾರೆ. ರಿಲಯನ್ಸ್ ಎಡಿಎ ಗ್ರೂಪ್ ಸಂಸ್ಥೆಗಳ ಬಹುಕೋಟಿ ಬ್ಯಾಂಕ್ ವಂಚನೆ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿರುವ ಕೇಂದ್ರ ತನಿಖಾ ದಳವು ಸಿಬಿಐ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ನ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಅಮಿತ್ ಬಾಪ್ನ ಅವರನ್ನು ಇಂದು ಅಧಿಕೃತವಾಗಿ ಬಂಧಿಸಿದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ 4 ವಿಕೆಟ್ಗಳಿಂದ ಜಯಗಳಿಸಿದೆ. ಭಾರತ ನೀಡಿದ 191 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ್ದ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 191 ರನ್ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
1: ಸಮಯ ಆಗಿದೆ 11:02. ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸುವಂತಹ ಸಮಯ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ ಆಗುತ್ತೆ. ಶುಭರಾತ್ರಿ, ಜೈ ಹಿಂದ್.